0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದೆ.

0: ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳುಕ್ಕೆ ಹೆಮ್ಮೆ. ಯಾಕೆಂದ್ರೆ ಇವರಿರುವ ಪಂಚಾಯತ್, ಇವರು ಒಂದ್ ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರ, ಆ ಪಂಚಾಯತ್ ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತ. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಕೊಂಡು ಹೋಗಿರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನ ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವ್ರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂತ ಉದಯ್ ಕುಮಾರ್ ಶೆಟ್ಟಿ ವಣ್ಸೆ ಅವರು. ಸರ್ ನಮಸ್ಕಾರ.
1: ನಮಸ್ಕಾರ.
0: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
1: ಆರಾಮಿದ್ದೇನೆ.
0: ಆರಾಮಿದ್ರ್ಯಾ? ನಿಮ್ಮನ್ ಕಾಮ್ಕೆ ಖುಷಿ ಆತ್ ಮಾರ್ರೆ. ಅದೊಂದು ಹೇಳ್ತಾರಲ್ಲ ಅಧೀಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತ. ಅವ್ರು ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕ ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
1: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
0: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
1: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
0: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನು ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡುದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
1: ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟರ್ ಅಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
0: 4
1: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಭಾಗ ಮಾತ್ರ, ನಾವು ಮಾಡಬೇಕಾದದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಣಸೆಲ್ಲಿ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆ ಆಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಅದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು, ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನ ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು. ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 crore ಡೆಪಾಸಿಟ್ ಮಾಡಿ ಅದರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ಒಂದು 15 lakh ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 years ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
0: ಪೋಷಕರ ಬೇಕು ಅಂದದಕ್ಕೆ
1: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
0: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
1: ಮಾಧ್ಯಮ ಮಾಡುವ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014-2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಏನೇ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು, ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 crore ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ಸನ್ನು ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂಥ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ 28 lakh ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
0: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
1: ರೋಟರಿಯಿಂದಲೇ ನಾವು ಮಾಡಿಸಿರುವಂತದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲ್ ಅಲ್ಲೆಲ್ಲ ಯಾವ ರೀತಿ ಒಂದು
0: ಸ್ಟಾರ್ ಹೋಟೆಲ್
1: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೆ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರುವ ಶೌಚಾಲಯನ ರೆಡಿ ಮಾಡಿಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1st class ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ ಅನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮ್ ಅನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ 1 ಟ್ರ್ಯಾಕ್ ಸೂಟ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದ್ರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ ಅನ್ನು ಅಳವಡಿಸಿದ್ದೇವೆ. ಸುಮಾರು 8 years ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 years ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 years ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 years ಹಿಂದೆ ಇರಲಿಲ್ಲ. ನಾವು 5 years ಕೆಳಗೆ ಕಿಯೋನಿಕ್ಸಿಂದ CSR ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದರೆ ಇವತ್ತು ತಮಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ AI ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸಹ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 languages ಸಂವಹನ ಮಾಡ್ತಾ ಇದೆ ಅದು. LKGಯಿಂದ 12th standard ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದ್ದೆ ಯಾಕಂತೇಳಿದ್ರೆ ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 days ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 physiotherapists ಇದ್ದಾರೆ, 2 staff nurses ಇದ್ದಾರೆ, ಇದ್ದಾರೆ, ಒಬ್ರು ಕೌನ್ಸಿಲರ್ ಇದ್ದಾರೆ, ಒಬ್ರು ಅಟೆಂಡರ್ ಇದ್ದಾರೆ, 24/7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ, ಹಾಗೆ ಎರಡು ವೆಹಿಕಲ್ ರೆಂಟೆಡ್ ವೆಹಿಕಲ್ ಅನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸ್ ಇಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸ್ ಇಂದ ಸಫರ್ ಆಗ್ತಾರೋ ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನ ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
0: ಇದು ನಿಮ್ಮ ನಿರಾಮಯ ಕ್ಲಿನಿಕ್
1: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದ್ರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತ್ಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಸೇರಿಕೊಂಡು ಒಂದು ಸೊಸೈಟಿಯನ್ನ ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ, ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ವಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
0: ಈ ಪ್ಲಾನ್ ಎಲ್ಲ ಯಾರು ಸರ್ ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದ್ರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
1: ಸರ್, ನಾವೇ ಅಂತ ಹೇಳಿ ಇದೊಂದು ಟೀಮ್ ವರ್ಕ್.
0: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕ್ ಅಲ್ಲ, ಅದ್ ನಿಮ್ದೇ
1: ಖಂಡಿತ.
0: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
1: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಕ್ರಿಯೆ ಹಣ ವೋಟ್ ಮಾಡುವಂಥದ್ದು ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ಆ ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದಾನೆ ನಾವು ಬೆಳಿಲಿಕ್ಕೆ ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶಗಳಾಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
0: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
1: ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000 ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತ್ಗೆ
0: ಭೇಟಿ
1: ಕೊಟ್ಟಿದೆ, ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
0: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತು ಈಗ ನಮಗೀಗ ಒಂದು ಕಾಂಬಕ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾಂ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳಿದ್ದಾರೆ. ಹ್ಯಾಂಗೆ
1: ಅಂದ್ರೆ ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ ಇರಲಿಲ್ಲ. ನಾವು 2017 100% ಮನೆಯಿಂದ ತ್ಯಾಜ್ಯವನ್ನ ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ, 42 ಐಟಮಿಗೆ ರೇಟ್ ಇದೆ, ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
0: ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
1: ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್ 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. ಒಂದು ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30,000-40,000 ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10,000-15,000 ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10,000-15,000 ರೂಪಾಯಿ ನಷ್ಟ ಆಗ್ಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ, ಅಲ್ಲಿಗೆ ಸ್ವಲ್ಪ ಅಲ್ಲಿಂದಲ್ಲಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ, ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30,000 ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಆಗಿ ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
0: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರ್ ಬದಂಗೆ?
1: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನ ತಂದು,
0: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
1: ಫುಡ್ ವೇಸ್ಟ್ ಅದೆಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
0: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕೊಂಡು?
1: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 1,000 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿರೋ ಇದನ್ನ ಡಿಪೆಂಡ್ ಆಗಿ
0: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
1: ಖಂಡಿತ ಅಲ್ಲ,
0: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
1: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮುಸುಮಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯೂ ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ

0: ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಚಿಕ್ಕ ಲಾರ್ವಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ, ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು NPK ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ NPK ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟಿನ ಡಬಲ್ NPK ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
0: 12 kg 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 15 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಅದು ಮೂವ್ಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 days ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರನ್ನು ಮಾಡ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನು ನಮಗೆ ಕಲಿಸಿಕೊಟ್ರು.
1: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ ನೀವು ಹೇಳ್ತಾರೆ,
0: ಅವರು ಯಾಕಂದರೆ ಅವರು ಅಲ್ಲಿಯ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟನ್ನು ಅವರು ತಗೊಂಡು ಉಪ್ಪಿನಂಗಡಿಯಲ್ಲಿ ಆರಂಭ ಮಾಡಿದರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂಥದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾನಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಪ್ಸಿ ಅಂತೇಳಿ ಹೇಳಿದರು. ಪಶು ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್ ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೆಯದೇ,
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು
1: ಹೋಗ್ತಾರೆ.
0: ಈ ರೀತಿ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವಾ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ದನನ್ನೆಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ. ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ ಆಗಿದ್ದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ.

0: ಸೊ ತುಂಬಾ ಲೈಕ್ ಇತ್ತು ಅದರ ಕತ್ತಿ ಕೇಮುಕೆ. ಸೊ ಹಾಗಾಗಿ ಆ ಎಸ್ ಎಲ್ ಆರ್ ಎಂ ಘಟಕ ವಣಸೆ ಗ್ರಾಮ ಪಂಚಾಯತ್ ಅದು ಇಡೀ ದೇಶಕ್ಕೆ ಮಾದರಿ ಎಸ್ ಎಲ್ ಆರ್ ಎಂ ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರೆ ಸಾಲ, ದುಡ್ಡನ್ನು ಓಟ್ ಮಾಡ್ಕ ಬಂದ್ರೆ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
1: ನನಗೆ ಒಂದು ಹಿಂದ್ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರೊಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂಥ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
0: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ ಎಸ್ ಎಲ್ ಆರ್ ಎಂ ಘಟಕ ಮಾಡ್ತಾರೆ ಅಂದರೆ ಮನೆ ಬದಿಗೆ ಅಂದರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದರೆ ಎಲ್ಲರೂ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ವಾಸನೆ ಬದತ್ ನಮಗೆ ಲೈಕ್ ಅಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ಗಳನ್ನು ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
1: ಈಗ ನಾನು ಹೇಳಿಕೊಟ್ಟದ್ದು ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ, ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:00 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:00 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು, ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಡ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದೇ ಇರುವ ಹಾಗೆ, ಏನು ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೇ ಇರೋ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
0: ಪಂಚಾಯತ್ ಇದೆಯಾ ನಿಮ್ಮ?
1: 7
0: ಪಂಚಾಯತ್. ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
1: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾರು ಒಂದು ಇಂಪ್ಲಿಮೆಂಟ್ ಮಾಡಲಿ ಮಾಡ್ಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ
0: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟ ತಕೊಂಬತ್ತರ, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ತರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನ ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
1: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತ ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
0: ಮಣಿಪಾಲ್
1: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ಟರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಟಿ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್, ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ. ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ. ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ. ಕೆಲವು ಕಡೆ 15 ದಿನಕ್ಕೆ 1 ಸಾರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನು ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನು ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
0: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
1: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆವೋ ಅದ್ರ ಮೂಲಕ
0: ಪೇಮೆಂಟ್
1: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನೀವು ನಿರಾಮಯ ಸೊಸೈಟಿ ಕಟ್ಬೋದು ಅಂತ ಹೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕ್ಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಸಿಗೂ ಅಥವಾ ಜಾಬ್ ಪರ್ಪಸ್ಸಿಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವ್ರ ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವ್ರ ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
0: ಉಚಿತವಾಗಿ
1: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ, ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ, ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್.
0: ಈ ಸೌಲಭ್ಯ APL ಹೋಲ್ಡರ್ಗೂ ಇತ್ತ?
1: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನು ನೀಡ್ತೇವೆ.
0: ಸರ್ವರು ಸಮಾನರು,
1: ಸಮಾನರು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮ್ಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ. ನಾವಾಗಿ ಏನನ್ನ ಯಾವುದನ್ನು
0: ಬಯಸುವುದಿಲ್ಲ. ಓಕೆ, ನಿಮ್ಮ ವಂಚೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ ಕಾಣಿ? ನಮ್ ಕೇಂಬತ್ತಿಗೆ ಅನ್ಸುತ್ತೆ ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರಾ ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ವಣಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಅಂದ್ಕೊಂಡ್ರೆ AI, ಎಲ್ಲಿ ಕೇಂದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವ್ ಇದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು ಕಾಣೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ್ರೆ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಬುದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
1: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಎಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದೆಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
0: ಮಾಹಿತಿಯನ್ನು ಕಲೆ ಹಾಕಿದ್ದೆ.
1: ಆವಾಗ 2024 ವರ್ಷದ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಿರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನ್ ಅನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದಾಗ ನಾವು ಮತ್ತೆ ಇನ್ನು ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
0: ಓಕೆ, ಕನ್ನಡ ಆದ್ರೆ ಕನ್ನಡ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್, 20 ಭಾಷೆ
1: ಮಾತಾಡ್ತದೆ.
0: ಯಪ್ಪ, ಆದ್ರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕಾಗಿಲ್ಲ.
1: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟರಾಕ್ಷನ್ ಅಂದ್ರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
0: ಪರ್ಯಾಯ ಅಲ್ಲ
1: ಟೀಚರ್ ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಟೀಚರಿಗೆ ಬೇಕನ್ನಿಸ್ತು ಅದನ್ನ ಕೇಳಿದ್ರೆ ಅದು ಹೇಳ್ತದೆ.
0: ಓಕೆ, ಅದಕ್ಕೆ
1: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ, ಬಟ್ ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲಲ್ಲಿ ಇದೆ.
0: ರೀಚಾರ್ಜ್ ಮಾಡೋ ವ್ಯವಸ್ಥೆಯ
1: ಅಲ್ಲ ಇಂಟರ್ನೆಟ್ ನಾವು
0: ಅಲ್ಲ ಅದು ರೋಬೋ ಟೀಚರ್ ಎ ಐ ಐರಿಸ್ ಐರಿಸ್ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು
1: ಹೊಟ್ಟೆಗೆ ಅಂತ ಇಲ್ಲ ಅದೇ ಹೇಳುದು ನೆಟ್ ಒಂದು ನೆಟ್ ಪವರ್ ಎರಡು ಅದಕ್ಕೆ ಬೇಕಾಗುವಂಥದ್ದು
0: ಅಷ್ಟೇ
1: ಅಷ್ಟೇ ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲ್ವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲ್ವಾದಲ್ಲಿ ಅವರು ಇದ್ದಾರೆ ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಸಾರಿ ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು ಸಾಫ್ಟ್ವೇರ್ ರಿಲೇಟೆಡ್ ಏನೇ
0: ಮೇಂಟೆನೆನ್ಸ್ ಚಾರ್ಜಸ್
1: ಅವ್ರಿಗೆ ಕೊಡಬೇಕಾಗ್ತದೆ ಇಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ
0: ಓಕೆ ವೆರಿ ನೈಸ್ ಸರ್ ಆಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು ನೀವೀಗ ಅದಕ್ಕೀಗ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್ ಈಗ ಹೆಂಗೆ ಮಾತಾಡ್ತಾರೆ ಹೆಂಗೆ ಪಾಠ ಮಾಡ್ತಾರೆ ತುಂಬ ಇದೆ ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ರಾತಿದಿತ್ತು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ಒಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು
1: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ ಅಂದ್ರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್ ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ ಇವತ್ತು ಹಾಗಾಗಿದೆ ಪರಿಸ್ಥಿತಿ ಹಾಗಾಗಿದೆ ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ
0: ಸತ್ಯ
1: ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್ ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು ಅಂದ್ರೆ ಕನ್ನಡದಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಕ್ರಾಫ್ಟ್ 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ
0: ಬ್ಯೂಟಿಫುಲ್ ಇದೆಲ್ಲ
1: ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು
0: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸ್ಟ್ರೆಂತ್ ಎಷ್ಟು
1: 334 ಮಕ್ಕಳಿದ್ದಾರೆ
0: ವಾವ್ 80 ಸೀದಾ ಜುಯ್ಯ 334 ಬ್ಯೂಟಿಫುಲ್ ಸರ್ ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ ಆದ್ರೆ ಆ ಊರಿಗೊಬ್ರು ಉದಯ್ ಕುಮಾರ್ ಶೆಟ್ರ್ ಅಂತ ಬೇಕತ್ತ ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ
1: ಜನರು ಅಪೇಕ್ಷೆ ಪಟ್ಟಿದ್ರು ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ದೇನೆ ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೇ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್ ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ ಆ ತಂಡಕ್ಕೆ ಹಾಗೆ ಒಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ ಆ ತಂಡ ಇರೋದ್ರಿಂದ ನಮಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬಂದರೆ ಅಲ್ಲೊಂದು ಬ್ಯೂಟಿಫುಲ್ ತಂಡ ಇದೆ ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಆ ತಂಡ ಇರೋದ್ರಿಂದ ನಮಗಲ್ಲಿ ಕೆಲಸ ಮಾಡಲಿಕ್ಕೆ ಆಯಿತು ಹಾಗೆ ನಿರಾಮಯ ಸೊಸೈಟಿಗೆ ಬಂದರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದರೆ ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂಥವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನೋಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ, ಹೇಳಿ ಕೇಂದ್ರ ಸರ್ಕಾರ 10,000 FPO ನ ಆರಂಭ ಮಾಡ್ತು, ಅದರಲ್ಲಿ ಬಹುಶಃ
0: 10,000
1: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಆ ಪರ್ ಹೆಡ್ ಎಷ್ಟು ಅಂತೇಳಿ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು, ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLF ಮಹಿಳೆಯರೇ, ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂಥ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
0: NRLM
1: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು ಅವಾಗ, ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನು ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲಿ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬನ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರು 3 ಬ್ಯಾಚನ್ನು ಮಾಡಿದ್ವಿ. 135 ಜನರಿಗೆ 6 ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿಯನ್ನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ. ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
0: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೆ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮ ರಾಜ್ಯ ಥರ ಹಬ್ಬದ. ಸೊ ಆ ಥರದ್ದೊಂದು ಕತೆ ಕೇಂದಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣಿಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯ್ತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಳಿ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಉದಯ್ ಕುಮಾರ್ ಶೆಟ್ಟರು ವಣಸೆ ಇವರು ಅದರೊಟ್ಟಿಗೆ ನಾವು ಇಷ್ಟೋ ತನಕ ಮಾತಾಡಿದೆ ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆರೆ ಎಷ್ಟು ಲೈಕ್ ಹತ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
1: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
0: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ. ಭಾರತದಲ್ಲಿರೋ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
1: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತಿದ್ದೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
0: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
1: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೆ.
0: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ ಹಂಗ ನಾವೀ ಮಾತುಕತೆ ಮುಗಿಸಿ ಹೋಯ್ ಬತ್ತ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡರ್.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದೊಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜಿಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
0: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
4: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ. ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ, ಇಲ್ಲ ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡೋಕೆ ಹೋತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲಮೇಘ ಶ್ಯಾಮ ಅಂತ ಹೇಳ್ಕೊಂಡು, ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯುವುದಾದ್ರೆ ಶ್ಯಾಮ್ ಇದಾರೆ. ಶ್ಯಾಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ,
1: ಹೆಂಗಿದ್ರಿ ಶ್ಯಾಮ್?
2: ಚೆನ್ನಾಗಿದ್ಯಾ,
1: ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್, ಈಗ 10th class SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್ ಶ್ಯಾಮ್, ಯಾಕೆ ತುಂಬಾ ಡಿಫ್ರೆಂಟ್ ಅಂಡ್ ವಿಶೇಷ ಅಂತ ಅನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರ ಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ದಾ, ಕರೆಕ್ಟ್ ಹೇಳ್ನ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಗ್ತ ಒಂದ್ ನಿಮಿಷದಲ್ಲ?
2: ನಾನು 10 ರಾಗಗಳನ್ನ ಬಾರಿಸಿದೆ.
1: ಒಂದ್ ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡಿಗೆ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
2: ದಟ್ ಈಸ್ ಫ್ಲೆಕ್ಸಿಬಲ್,
1: ದಟ್ಸ್ ಅಪ್ ಟು ಯು, ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ ಒಂದು ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳ್ದೆ ಅಲ್ಲ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೆಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
2: ಸುನಿಲ್ ಕುಮಾರ್
1: ಅವರ ಜೊತೆ ನೀವು ಈಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
2: ಈಗ 4 ವರ್ಷ.
1: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
2: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months
1: ಅಂದ್ರೆ ಅದು 4 ವರ್ಷನೇ ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ, ಗೇಮ್ಸ್ ಆಡ್ಕ, ರೀಲ್ಸ್ ಕಾಣಕ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗೆ ಅದು ಹೆಂಗೆ ಯೂಟ್ಯೂಬ್ನಾಗ ಹೋಗಿ ನಾನು ಕೊಳಲನ್ನೇ ಕಾಣಕಂತ ಅನ್ಸಿದ್ದು?
2: ನಾನು ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೆ ಸಂಜೆ ಹೊತ್ತಿ. ಅಕ್ಕ ಹೇಳ್ದಳ, ಅವಳು ಹಾಡು ಹಾಡ್ತಾಳೆ, ಮತ್ತೆ ನಾನು ಎಂತರೂ ಇನ್ಸ್ಟ್ರೂಮೆಂಟ್ ಪಾಡಿಸೋದಕ್ಕೆ ಏನು, ಅದಕ್ಕೆ ಅಕ್ಕ ಹೇಳ್ದಳು ಕೊಳಲನ್ ಬಾಯಸ ಅಂತ ಹೇಳಿದೆ. ಅದಕ್ಕೆ ನಾನು ಆನ್ಲೈನಲ್ಲಿ ಹೋಗಿ ಕೊಳಲ್ ಕಂಡ್ಕೊಂಡೆ. ಆಮೇಲೆ ಅದು ದಿವಸದಿಂದ ಕೊಳಲ್ ಬಂತು.
1: ಅಷ್ಟು ಅಲ್ಲ, ಅಷ್ಟೊತ್ತಿಗೆ ಕೊಳಲ್ ಇದ್ದಿತ್ತ ಬಾರ್ಸೋಕೆ?
2: ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ.
1: ಓ, ಪರ್ಚೇಸ್ ಮಾಡಿದ್ದು. ಓಕೆ. ಹಾ, ಇದು ಇದು ಕತಿ ಭಾರಿ ಇಂಟ್ರೆಸ್ಟಿಂಗ್. ಭಜನೆ ಮಾಡೋಕೆ ಅಕ್ಕನಿಗೆ ಹಿಮ್ಮೇಳದಲ್ಲಿ ಏನಾದರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವುದಕ್ಕಂದ್ರೆ ಅಕ್ಕ ಕೊಳಲು ಹೊಂದಿದ್ದಕ್ಕೆ ತಮ್ಮ ಕೊಳಲನ್ನು ಕಲುಕೋದು. ವೆರಿ ಇಂಟ್ರೆಸ್ಟಿಂಗ್. ಓಕೆ. ಹಾ, ಸೊ ಆನಂತರ ಎಂತಾಯ್ತು ಶ್ಯಾಮ್?
2: ಆಮೇಲಿಂದ ಕೊಳಲ್ ಯೂಟ್ಯೂಬಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನಲ್ಲೇ ಸುನಿಲ್ ಕುಮಾರ್ ಅವ್ರನ್ನ ಹುಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿನ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಳ್ಳು ಸ್ಟಾರ್ಟ್ ಮಾಡಿ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ದೆ.
1: ಓಕೆ. ಆನ್ಲೈನಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಶುರು ಮಾಡಿದ್ದೇ ಯೂಟ್ಯೂಬ್ ಮೂಲಕ, ಎಲ್ಲ ಗುರು ಯಾರು ಎದುರ್ಬೋದೇ ಇಲ್ಲ ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೇ ಶುರು ಮಾಡಿದ್ದೆ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲ್ಲುದಾರೆ, ಈಗ ಎಲ್ಲದು ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ
2: ಅಂದರೆ ಆ ರೀತಿ ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬಲ್ಲಿ ಹೇಳಿಕೊಡ್ತಾರೆ, ಆದರೆ ಅಷ್ಟು ಗುರು ಹತ್ರ ಹೋಯ್ಕಲ್ಲು ಅಷ್ಟು ಆ ಥರ ಏನು ಕ್ಲಾರಿಟಿ ಸಿಕ್ಕುವುದಿಲ್ಲ ನಮ್ಮ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆ್ಯಕ್ಚುಲಿ
1: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು
2: ಲೆವೆಲ್ ಕಲಿದರೆ
1: ಬೇಕು, ಯಾವ ಲೆವೆಲ್ ಸ್ಟ್ಯಾಂಡರ್ಡ್. ಈಗ ಈಗ ಕೊಳಲು ಕಲಿಕ್ಕೆ ಮುಂಚೆನೆ, ಕೊಲುಕ್ ಹಾಪ್ ಮುಂಚೆನೆ ನಿಮಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತ?
2: ಇಲ್ಲ, ಒಂಚೂರು ಇಲ್ಲ.
1: ಮತ್ತೆ
2: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ. ಅದರಿಂದ ಕಲಿತ ಸೌದೇ ಅಷ್ಟೇ.
1: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿರ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಯಲಿನ್ ಬರ್ತತ್ತ, ಹೌದಾ? ಅದು ಫುಲ್ ಪ್ಯಾಥೋ ಸಾರೋ ತರದೊಂದು ವಯಲಿನ್ ಬರ್ತತ್ತ. ಅದಕ್ಕೇನು ಖುಷಿಯಾಯಿ ನಂಗೆ ಅನಿಸ್ತು, ಒಂದಿನ ನಾನು ವಯಲಿನ್ ಹಿಂಗೆ ಬಾರಿಸ್ಕಂತ ಹೇಳಿ. ಸೊ ಅದಕ್ಕೆ ನಾನೊಂದು ವಯಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರೆ ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂತ ಗುರುಗಳವರು, ಅವ್ರ ಹತ್ರ ಕೊಲ್ಲಕ್ಕೆ ಹೋದೆ. ಕೊಲ್ಲಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು, ವಯಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮ್ಗೂ ಸಹ ಹಂಗೆ ಆಯ್ತಾ?
2: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದ್ಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ, ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
1: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ್ ಮಾಡುದು, ಎಷ್ಟೊತ್ತಿಂದ ಎಷ್ಟೊತ್ತವರಿಗೆ ಹ್ಯಾಂಗ ಅದು?
2: ಬೆಳಗ್ಗೆ ನಾ ಎದ್ರು ಕೂಡ ಅಂದ್ರೆ ಬ್ರಷ್ ಎಲ್ಲ ಆದ್ಮೇಲೆ ಸೀದಾ ಕೊಳಕ್ ಪ್ರಾಕ್ಟೀಸ್ ಮಾಡೋಕೆ.
1: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
2: ಐದುವರೆ.
1: ಐದುವರೆಗೆ ಹೇಳುದು ಬ್ರಷ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದಾ ಅಥವಾ ತಾವೇ ಹೇಳುದಾ?
2: ನಾನೇ ಹೇಳ್ತೀನಿ.
1: ಈಗ ಎಕ್ಸಾಮ್ ಟೈಮ್ ಎಲ್ಲ ಹ್ಯಾಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC.
2: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗಿಲ್ಲ ಅದಕ್ಕೆ. ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗಿ
1: ಆಯ್ಲ. ಬಟ್ ಅಷ್ಟು ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕಲ್ಲಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತಾ ಹೋಯ್ತು?
2: ಅಂದ್ರೆ ಸಂಗೀತ ಜ್ಞಾನ ಬಂತು.
1: ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕಲ್ಲಕ್ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗ ಬಂತಂಬ್ರಲ್ಲೇ?
2: ಹೌದು, ಶಿವ್ಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಒಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ. ಅದ್ರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತು ನಂಗೆ.
1: ಯಾವ ಹಾಡು ಬಾರಿಸಿದ್ರಿ?
2: ಅಲ್ಲಿ ಅವ್ರ ಒಂದು ಸಾಂಗ್ ಕೊಟ್ಟಿರ, ಟೀಚರ್ ಇದ್ರು ಒಬ್ರು, ಅವ್ರೇ ಹಾಡಿದೀರ ಸಾಂಗ್, ಅದನ್ನ ಕೊಳದ ಬಾರಿಸಿದೆ. ಅವ್ರು ಯಾವ ತರ ಇಟ್ಟಿರ ಅಂದ್ರೆ ಕಾಂಪಿಟೇಷನ್ ಮಸ್ತ್ ಕೊಳದ ಪ್ಲೇಯರ್ಸ್ ಇದೀರ, ಅದ್ರಲ್ಲೇ ಯಾರು ಒಳ್ಳೆ ಹಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು.
1: ಓಕೆ,
2: ಅದರಲ್ಲೇ ನಾನೇ ಎಲ್ಲರ್ಕಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಕ್ತಾರೆ.
1: ವಾವ್, ಅದು ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತು, ಯಾಕಂದ್ರೆ ಅಷ್ಟು ಕಲ್ಲಕ್ಕೆ ಶುರು ಮಾಡೋದಷ್ಟೇ ಅಲ್ಲ.
2: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು
1: ಬರೀ 3 ತಿಂಗಳಾಯ್ತಂಬ್ರು ಕಲ್ಲಕ್ಕೆ ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡಕ್ಕೆ ಅದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದ್ ಯಾವ ಹಾಡು ನೆನ್ಪಿದ್ಯಾ?
2: ಶಾರದೆ ಒಂದು ಸಾಂಗ್.
1: ಶಾರದೆ ನೆನ್ಪಿತ್ತ? ಇಲ್ಲ ಇಲ್ಲ ಇಲ್ಲ. ಓಕೆ ಸರಿ. ಆ ನಂತರ ಎಂತಾಯ್ತು ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕಡೆಗೆ ಅರ್ಥ ಆಯ್ತು ನಂಗೂ ಒಬ್ಬ ಗುರು ಬೇಕು ಅಂತೇಳಿ. ಆಮೇಲೆ ಸುನೀಲ್ ಕುಮಾರ್ ಅವರು ನಿಮ್ಗೆ ಸಿಕ್ಕದ್ದು, ಅವ್ರ ಅತ್ತಿಗೀಗ 4 ವರ್ಷದಿಂದ ಕಲಿತಾ ಇದ್ದೀರಿ ನೀವು ಅಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಈಗ 10 ರಾಗನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹಾಡಿದ್ರಿ ಅಂತ ಹೇಳಿದ್ರಿ ನೀವು, ಅದರಲ್ಲಿ ನಿಮ್ಮ ಫೇವ್ರೆಟ್ ರಾಗ ಯಾವುದು?
2: ಫೇವ್ರೆಟ್ ರಾಗ ರಾಗ್ ದೇಶ್.
1: ರಾಗ್ ದೇಶ್?
2: ರಾಗ್ ದೇಶ್.
1: ಓಕೆ, ಅದನ್ನ ಹ್ಯಾಂಗ ಅದು ನಮ್ಗೊಂಚೂರು ಹಾಡಿ ತೋರಿಸ್ಲಕ್ಕ ಈಗ, ಅದ್ರ ಆ ರಾಗದಲ್ಲಿ ಬರೋ ಯಾವುದೇ ಹಾಡು?

0: ವಾವ್, ಸೂಪರ್, ತುಂಬ ಒಳ್ಳೆಯಿತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲು ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲ್.
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನು ಬಳಸ್ತೀರಿ. ನಾನು ಇವನ್ ಪ್ರವೀಣ್ ಗೋಡ್ಕಿಂಡಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ ಕಾಲ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿಗೆ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದೆ ಸುಮಾರು ಕೊಳಲ್ ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲ್ ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು
0: ಕೊಳಲು.
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೇಲಿ ಇತ್ತು. ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬಾ ಕೊಳಲ್ ಇಪ್ಪುದು. ಈಗ ಅಪ್ಪಯ್ಯ ತೆಗ್ಸಿ ಕೊಟ್ಟಿದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲ್ ತೆಗ್ಸಿ ಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲ್, ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000 1,500.
0: ಸ್ಮಾಲರ್ ಪಿಚ್ ಸ್ಮಾಲರ್ ಸೈಜ್ ಅಲ್ಲಿ ಇರುತ್ತಾ?
1: ಅಂದ್ರೆ 20 centimeters.
0: ಓಕೆ, 20 centimeter ಕೊಳಲಿಗೆ 1,500 ತನಕ ಇರುತ್ತೆ. ಹಾ, ಉದ್ದುದ ಈಗ ಕೈಯಿಂದಲ್ಲಿ ಇಟ್ಕೊಂಡಿರಲ್ಲ ಉದ್ದುದ, ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋಗ್ತದೆ ಹೆಂಗೆ? ಬೇಸ್ತರ ಜಾಸ್ತಿ ಬತ್ತ
1: ಇರತ್ತಲ್ವಾ?
0: ಗಂಡಸರು ವಹಿಸ್ತಾರ, ಹೆಣ್ಮಕ್ಳು ವಹಿಸ್ತಾರ ಬೇಕು ಅಂದ್ರೆ?
1: ಅಂದ್ರೆ ಸಣ್ಣ ಕೊಳಲ್ ಪಿಚ್.
0: ಸಿ, ನಮ್ ತರದ ವಾಯ್ಸ್ ಗೆಲ್ಲ ಸಣ್ಣ ಕೊಳಲ್ ಸಾಕತ್ತ. ಗಂಡಸರ ವಾಯ್ಸ್ ಡೆನ್ಸ್ ಇರೋ, ಡೆಪ್ತ್ ಇರುವಂತ ಬೇಸ್ ವಾಯ್ಸ್ ಗಳಿಗೆ ಉದ್ದುದ ದೊಡ್ಡ ಕೊಳಲ್ಗಳು ಬೇಕಾಗತ್ತೆ. ಅದು ನೀವು ರಾಗದ ಮೇಲೆ ಡಿಸೈಡ್ ಮಾಡ್ತೀರಿ.
1: ಹೌದು,
0: ಈ ರಾಗಕ್ಕೆ ಆ ಕೊಳಲ್ ಲೈಕ್ ಆತ. ಈಗ ಸಣ್ಣ ಕೊಳಲಿಗೆ ಹೆಣ್ಮಕ್ಳ ತರದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ಯಾವ ರಾಗಗಳು, ಆ ಕೊಳಲಿಗೆ ಯಾವ ರಾಗಗಳು ಒಳ್ಳೇದಾತ ನಿಮ್ಗೆ ನುಡ್ಸೋಕೆ?
1: ಮಾರ್ನಿಂಗ್ ಟ್ಯೂನ್ ತರ. ಅದು ಮತ್ತೆ ಹ್ಯಾಪಿ ಸಾಂಗ್ಸ್ ಎಲ್ಲ ಆಕ್ಚುಲಿ ಅದರಲ್ಲೇ ಹಾಡ್ತೇವೆ.
0: ಓಕೆ,
1: ಆಮೇಲೆ ಬೇಸ್ ಕೊಡಂದ್ರೆ ತುಂಬಾ ಸ್ಯಾಡ್ ಸಾಂಗ್. ಮಿಕ್ಸ್ಡ್ ಇಮೋಷನ್ಸ್ ಆತ.
0: ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಕೊಳಲ್ ಬೇಕಾತ. ಹ್ಯಾಪಿ ಇದಲ್ಲಾದ್ರೆ ಸಣ್ಣ ಸಣ್ಣ ಕೊಳಲ್ಗಳು ಸಾಕತ್ತ ಅಂತ ಹೇಳ್ಕೊಂಡು. ಈ ಕೊಳಲ್ಗಳನ್ನ ಹಿಡಿಯುವಾಗ ನಿಮ್ಗೆ ಎಷ್ಟು ಖುಷಿ ಆತ ಅಂದ್ರೆ, ಸಿ ಗೊತ್ತಿರ್ಲಿಲ್ಲ ನಿಮಗೂ ಕೊಳಲ್ ಬಾರಿಸೋಕಾಗ್ತ 4 ವರ್ಷದ ಹಿಂದೆ ಗೊತ್ತಾದದ್ದು. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್, ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್, ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ?
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗತ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜ್ ಹೋಗ್ತಿದ್ದಾರೆ, ಓದ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ.
0: ಹಾಸ್ಟೆಲ್ ಇಪ್ಪತ್ತು
1: ಲಾಕ್ ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ದೀವಿ ನಾವು.
0: ಓಕೆ, ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ. ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯಾ, ಹೆಸರಲ್ಲೇ ಇದೆಯಲ್ಲ, ಇಲ್ಲಿ ಒಂದ್ಸಲ ನಾವು ನುಡ್ಸೋದ್ ಕೇಳ್ಬೋದಾ? ಹಾ, ಶುರು ಮಾಡುವ.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಹಾಂ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿಯಾಯಿತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಕೇಳಿಕೊಂಡು, ಹಾ, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇಂದ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕ್ ಶುರು ಮಾಡಿ ಅಂತ ತುಂಬ ಸಮಯ ಏನು ಆಯ್ಲಿಲ್ಲ ಅಲ್ದಾ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ್ಕೆ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,
1: ಅದಕ್ಕೆ ನಾ ಅದು ಚೆನ್ನಾಗಿ ತಗೊಂಡೆ.
0: ಹ್ಮ್,
1: ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದೆ, ಆರ ಹೆಂಗ್ ಇದು ಹಾಡ್ಬೋದಂತ.
0: ಓಕೆ,
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಬಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು,
0: ಗುತಿತ್ತ
1: ಅಂದ್ರೆ ಗುರು ಒಂದನಕ್ಕೆಲ್ಲ ಕರೀತಾರೆ ಅವರು.
0: ಹಾ ಹಾ, ಓಕೆ, ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೋತ ಕ್ಲಾಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇನ್ಕ ಅಂತಲ್ಲ, ಹಂಗಲ್ಲ ಇತ್ತ ಇಲ್ಲ? ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು? ಶಾಲೆ ವಾರ್ಷಿಕೋತ್ಸವಕ್ಕೆ, ಸ್ಕೂಲ್ ಡೇಗೆ, ಆನ್ವಲ್ ಡೇಗೆಲ್ಲ ನೀವು ಕೊಳಲ್ ನುಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲೇ ಹೇಳ್ತಾರೆ ಶಾಲೆಯಲ್ಲಿ.
0: ಹಾ,
1: ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿರಿ, ಈಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?

0: ಇಷ್ಟಪಡ್ತಿರ್ನಿವೆ ಎಂತಕ್ಕೆ
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ, ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಇದೆ.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್, ನಿಮ್ಮ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂಥದ್ದೆಲ್ಲ ತುಂಬ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆ ಥರ ನೀವೇನಾದ್ರು ಹುಡುಕ್ತೀರಾ, ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವುದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವುದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರಲ್ಲ ಕೊಳಲ್ ಇದೆ?
1: ಇವೆಲ್ಲ
0: ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟ ಪಡ್ತೀರಿ?

ಬ್ಯೂಟಿಫುಲ್, ಲಾಯಕ್ ಆಯ್ತಾ, ತುಂಬಾ ಚಂದ ಆಯ್ತು. ಸೊ ನಿಮ್ಮ ಅಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ, ಆ ಹಾಡೊಂಚೂರು ಹಾಡ್ಲೆಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದಿನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಟ್ಸ್ ಆಫ್ ಫ್ಲೋ ಸೂಪರ್ ಆಗಿದೆ. ಆದರೆ ನೀವು ಇಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್ ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗೆ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ, ಅಮ್ಮ ಸ್ಟಾರ್ಟಿಂಗ್ಗೆ ಕರ್ಕರೆ ಹಾಕ್ತೀಯ ಆ ಥರ ಸೌಂಡ್ ಮಾಡಬೇಡ ಅಂತ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೇ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೇ ಈಗ ಅಲ್ದಾ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕಂಡಲ್ಲಿ ಒಂದು ಜನ ಬೇಕು ಎಂದಕ್ಕಂದ್ರೆ ನೆನಪತ್ತು ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದುಕೋಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ? ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಅಕ್ಕ ಎಂತಂದ್ರೆ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ, ಲೈಕ್ ನುಡಿಸ್ತೆ ಅಂತರ ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ ಅಂದ್ರೆ ಭಜನೆ ಸಾಂಗ್ಸ್,
0: ಯಾವ ಭಜನೆ ಆದ್ರೂ ಓಕೆ ಕೊಳಲು ನುಡಿಸ್ತೀರಿ? ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವುದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವುದೇ ಇರ್ಬೋದು, ನಿಮ್ ಫೇವ್ರೆಟ್ ಹಾಡು ಕೊಳಲಿರೋದು ಯಾವುದು?
1: ಪಂಕೋತಿತು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ, ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲೂ ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ, ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ. ಓಕೆ, ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳೀಗ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬತ್ತ, ಸಿನಿಮಾದಿಂದ ಡಿವೋಷನಲ್ ಇಂದ ಭಕ್ತಿಗೀತೆ ಫೋಕ್ ಎಲ್ಲ ಬತ್ತ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ, ಅಚ್ಚ ಮೂವಿದೆ, ಮಧುವನ ಕರೆದರೆ ಬತ್ತ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ, ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂ ಟೈಪ್ ಅಂತ ಅನ್ಸುತ್ತಾ ಸುಶಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತತ್ತ ಅಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲ.
0: ಎಂತ ಕಲೀಲ ಬಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ ಇಂದ ಅದರಾಚೆಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ? ಅಕ್ಕ ಈಗ ಇಲ್ಲಲ್ಲ, ನಿಮ್ ಮೂರು ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ ಮಾತಾಡೋದ ನಿಮ್ ಮೂರು ಜನರಲ್ಲಿ? ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನ, ಕೊಳಲು ವಾದನವನ್ನ, ಹಾಡನ್ನ ಕೊಳಲು ವಾದನದ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರೆ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದ ಎಲ್ಲ ಅಮ್ಮ ಅಪ್ಪ ವಿಡಿಯೋ ಶೂಟಿಂಗ್ ಅಲ್ಲಿ, ಅವರು ವಿಡಿಯೋಗ್ರಾಫರೇ, ಫೋಟೋಗ್ರಾಫರೇ ಅಲ್ದಾ ಗಣೇಶ್ ಅವರು? ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೆಂಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ? ಹೌದಾ?
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ ಆಗಿತ್ತು,
0: ಹೌದು,
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ, ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರ್ನವರೆಲ್ಲ ಹೊಗಳಿದ್ರು. ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್, ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ. ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಆರನೇ ಕ್ಲಾಸ್,
2: ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ. ಕಾಲ್ ಮಾಡಿದ ತಕ್ಷಣ ಅವರು ಸುನೀಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು. ಆಕ್ಚುಲಿ ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನ್ಗೇನೆಲ್ಲ ನುಡ್ಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ಅವ್ನು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು.
0: ವಾವ್.
2: ಆಮೇಲೆ ಸೇರಿದ ರಾಗ ರಾಗ ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೊತ್ತಿಗೆ, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ.
0: ಹೌದು.
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರಿ ಕೇಳ್ತಾ ಇದ್ದ. ಸರ್, ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು, ಇವನು ಅದ್ರ ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್. ಓಕೆ.
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನೇ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನ ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ. ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟ್. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ.
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರ್ಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವ್ರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ? ವಾವ್. ಓಕೆ.
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅವನೇ ಹಾಕ್ತಾ ಇದ್ದ. ಅದು ನೋಡೋದು ಖುಷಿ ಆಗ್ತದೆ, ಏನೋ ಒಂದು.
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ್ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲ್ ತೆಗ್ಸಿ ಕೊಟ್ಟಿರ್ಕೊಂಡು 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೋತ್ತು, ಅಂದರೆ ದೊಡ್ಡ ದೊಡ್ಡ ಕೊಳಲ್ ಆದರೆ ಅದರ ಮೀಟರ್ ವಾಯ್ಸ್ ಅಂದರೆ ಸೆಂಟಿಮೀಟರ್ ವಾಯ್ಸ್ ಅದು ಡಿಫ್ರೆನ್ಸ್ ಆತ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದು ಇಪ್ಪುಕೋಯ್ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪುಕೋಯ್ ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲ್ ಕೊಲಕ್ಕೆ ಹೋದ್ದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ, ಒಳ್ಳೆ ಅಪರ್ಚುನಿಟಿ, ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯ, ಇಷ್ಟು ಒಳ್ಳೆ ಪ್ರತಿಭೆ ಮನೆಯಲ್ಲಿ ಕೂತಿದ್ನಲ್ಲ ಅಂತ ಒಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನೂ ಏನೋ ಕಡಿಮೆ, ಇನ್ನೂ ಆಗಲಿಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ ನಮಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂಥ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದ್ರ ಒಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತಾ ನಾಳೆ ಅದು ವೃತ್ತಿಯೇ ಆಯ್ತು. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಟ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ಥರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದಿದ್ದಕ್ಕೆ.
2: ಓಕೆ,
0: ಧನ್ಯವಾದ. ಹಾಂ ಶ್ಯಾಮ್, ಕಾರ್ಯಕ್ರಮವನ್ನು ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
3: ಕೋರಕ.
0: ಹಾಂ, ಶುರು ಮಾಡುವಾ? ಓಕೆ.

0: ಶ್ಯಾಮ್ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತೆ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್, ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯಿತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM.GOV.IN.
0: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಆರಾಮಿದ್ದೇನೆ.
2: ಆರಾಮಿದ್ರ್ಯಾ? ನಿಮ್ಮನ್ ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಅಧೀಶಕ್ತಿ ಅಂತ ಹೇಳ್ಕೊಂಡ. ಸೊ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತೆ. ಅವ್ರು ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಟುಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕು ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ, ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
3: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
3: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು. 75 ಲಕ್ಷ ಆಲ್ರೆಡಿ ಬಂದಿದೆ.
2: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಅದು ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನು ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡೋದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
3: ಈ ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟ್ರಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
2: 4
3: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25%, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಂದ್ಸಲಿ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆಯಾಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಅದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನ ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು. ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲಾನ್ ಅನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKG ಅನ್ನು
2: ಪೋಷಕರೇ ಬೇಕು ಅಂದದಕ್ಕೆ
3: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
2: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
3: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014 2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಏನೇ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು, ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ಸನ್ನು ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂಥ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
2: ಹೈಟೆಕ್ ಶೌಚಾಲಯ ಅಂದ್ರೆ ಅಂತ ಸರ್?
3: ರೋಟರಿಯಿಂದಲೇ ನಾವು ಮಾಡಿಸಿರುವಂಥದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ ಅಂದರೆ ಸುವ್ಯವಸ್ಥಿತವಾದ, ಅಂದರೆ ಈ ನೀವು ಹೋಟೆಲಲ್ಲೆಲ್ಲ ಯಾವ ರೀತಿ ಒಂದು
2: ಸ್ಟಾರ್ ಹೋಟೆಲ್
3: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೇ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರುವ ಶೌಚಾಲಯನ ರೆಡಿ ಮಾಡಿಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1 ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ಕನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ 1 ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ಹಿಂದೆ ಇರಲಿಲ್ಲ. ನಾವು 5 ಕೆಳಗೆ ಕಿಯೋನಿಕ್ಸಿಂದ CSR ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾಯಿದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಹೊಸ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. ಎಲ್ ಕೆ ಜಿಯಿಂದ 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ ಎ ಐ ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದ್ರೆ, ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ. 24x7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್, ರೆಂಟೆಡ್ ವೆಹಿಕಲನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತಾವ್ರು ಇರಿರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
2: ಇದು ನಿಮ್ಮ ನಿರಾಮಯ ಕ್ಲಿನಿಕ್,
3: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದ್ರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನು ಮಾಡಿದೀವಿ ಅಂತೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿ ಡಿ ಒ ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಒಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
2: ಈ ಪ್ಲಾನ್ ಎಲ್ಲ ಯಾರು ಸರ್, ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
3: ಸರ್, ನಾವೇ ಅಂತೇಳಿ ಹೇಳಿಕ್ಕೆ ಇದೊಂದು ಟೀಮ್ ವರ್ಕ್.
2: ಆದ್ರೂ ಒಂದು ಯೋಚನೆ, ಒಬ್ರಿ ಫಸ್ಟ್ ವರ್ಕಲ್ಲ, ಅದ್ ನಿಮ್ದೇ
3: ಖಂಡಿತ.
2: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
3: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು. ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದಾನೆ ನಾವು ಬೆಳಿಲಿಕ್ಕೆ, ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶಗಳಾಗ್ತದೆ ಅನ್ನೋದು ನಾವು ಕಂಡುಕೊಂಡಂತ ಸತ್ಯ.
2: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ, ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
3: ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000 ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
2: ಭೇಟಿ
3: ಕೊಟ್ಟಿರೋ, ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
2: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತು? ಈಗ ನಮಗೀಗ ಒಂದು ಕಾಂಬಕ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳುದಾರೆ. ಹ್ಯಾಂಗೆ
3: ಅಂದ್ರೆ, ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ
2: ಇರಲಿಲ್ಲ.
3: ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ, ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ, ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
2: ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
3: ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು 3 ಹಳೆ ಕ್ವಾರ್ಟರ್ಸ್, 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ, ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗ್ಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ, ಅಲ್ಲಿಗೆ ಸ್ವಲ್ಪ ಅಲ್ಲಿಂದಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ, ಒಟ್ಟಿಗೆ 7 ಪಂಚಾಯತಿ ನಾವು ವೇಸ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಆಗಿ ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
2: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರ್ ಬದಂಗೆ?
3: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು, ಮನೆಯಲ್ಲಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
2: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
3: ಫುಡ್ ವೇಸ್ಟ್ ಎಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
2: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕ್ಕೋಪದಕ್ಕೆ?
3: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 1,000 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
2: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
3: ಖಂಡಿತ ಅಲ್ಲ,
2: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
3: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ, ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ, ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ, ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮೂಸಂಬಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲೂ ಇಲ್ಲದೇ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೂ ಇಲ್ಲ ಅದು. ಬ್ಲ್ಯಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ, ಅದು ನಮ್ಮ ಕಸ ಕೊಳೆದು ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ಆ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಲಾರ್ವಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ. ಸುಮಾರು 18 ದಿನಗಳ ಕಾಲ ಅದು ಹಸಿ ಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು ಎನ್ ಪಿ ಕೆ ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ ಎನ್ ಪಿ ಕೆ ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ನ ಡಬಲ್ ಎನ್ ಪಿ ಕೆ ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
2: ಅದಕ್ಕೆ ಚಾರ್ಜ್ ಇದೆ
3: 12 ಕೆಜಿಗೆ 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 15 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪರ್ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪರ್ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಮೂಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಹೊಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ

0: ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ, ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ, ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರ್ ಅನ್ನ ಮಾಡ್ತಾ ಇದ್ದೇವೆ, ಅದು ಆಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ.
1: ನಾವೇನು
0: MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದ್ರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷದ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
1: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ,
0: ಅವರು ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನ ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನ ನಮ್ಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂತದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾಯಿದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾವಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಬ್ಬಿಸಿ ಅಂತೇಳಿ ಹೇಳಿದರು. ಪಶು ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್, ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರು ಇದು ಈ ಸಮ್ಮರಿಗೆ ಒಳ್ಳೇದೇ,
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ದನನ್ನೆಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತು, ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬ ಲೈಕ್ ಇತ್ತು ಅದ್ರ ಕತಿ ಕೆಮ್ಮುಕೆ. ಸೊ ಹಾಗಾಗಿ ಆ SLRM ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ SLRM ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ಥರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರೆ ಸಾಲ, ದುಡ್ಡನ್ನು ವೋಟ್ ಮಾಡ್ಕೊ ಬಂದ್ರೆ ಸಾಲ, ಯಾವ ಥರ ಅದನ್ನು ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕಂಬುದನ್ನು ಪ್ಲಾನ್ ಹೆಂಗೆ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದೆಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
0: ಮನೆಗೆ ಒಂದು ಹಿಂದೆ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತ್ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ,
1: ಅದರ ಭಾಗವೇ ಆಗಿದ್ದೀರಿ,
0: ಅದರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ ಒಂದು 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯನ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು

0: ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆನೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂತ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ವರ್ಷ ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ ಈಗ ಯಾರೇ ಇಲ್ಲಿ ಎಸ್ ಎಲ್ ಆರ್ ಎಂ ಘಟಕ ಮಾಡ್ತಂದ್ರೆ ಮನೆ ಬದಿಗಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲಿ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕ್ ಶುರು ಮಾಡ್ತಾರಂದ್ರೆ ವಾಸನೆ ಬದತ್ ನಮ್ಗೆ ಲೈಕಮ್ ಗಾತಿಲ್ಲ, ಇಲ್ಲಿ ಮಾಡೋದ್ ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ ಗಳನ್ನ ಮಾಡುತ್ತಂತ್ರಿ ಮಾರ್ರೆ, ಅದ್ ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೆ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೆ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:30 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:30 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೆ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಅವರ್ಸ್ ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಗಂಟೆ ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಟ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ವರ್ಷ ಯಾರಿಗೂ ಆರೋಗ್ಯದ ತೊಂದರೆ ಆಗದೇ ಇರುವ ಹಾಗೆ, ಏನು ಮಕ್ಕಳಿಗೆ ಇರ್ಬೋದು ಅಥವಾ ಕೆಲಸಗಾರಿಗೆ ಇರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೆ 4 ವರ್ಷ ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೂ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಎಕರೆ ಜಾಗ ಹೊಸ ಜಾಗ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ವರ್ಷದಿಂದ ಅಲ್ಲಿ ಹೊಸ
1: ಪಂಚಾಯತ್ ಇದೆಯಾ ನಿಮ್ಮ?
0: 7 ಪಂಚಾಯತ್.
1: ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾದ್ರು ಒಂದು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದು ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ.
1: ಸೂಪರ್, ಸೊಲ್ಯೂಷನ್ ಹುಡ್ಕೊಂಡೇ ಹೋಗ್ಬೋದು ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟಾ ತಕೊಂಬತ್ತರು, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ತರು, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನು ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಯೇಟಿವ್ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾಯಿಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್ ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸು, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ ಏಳು ಪಂಚಾಯತನ ಹ್ಯಾಂಡಲ್ ಮಾಡಬೇಕು, ನಾವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ ಮೂರು ಸಾರಿ ಹೋಗ್ತೇವೆ, ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ ಎರಡು ಸಾರಿ ಹೋಗ್ತೇವೆ, ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ ಒಂದು ಸಾರಿ ಹೋಗ್ತೇವೆ, ಕೆಲವು ಕಡೆ 15 ದಿನಕ್ಕೆ ಒಂದು ಸಾರಿ ಹೋದರೂ ಸಾಕಾಗ್ತದೆ, ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ ಆರ್ ಡಿ ಪಿ ಆರ್ ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕ್ಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು ಸಿ ಎಸ್ ಆರ್ ಮೂಲಕ, ಈಗ ಎಂ ಆರ್ ಪಿ ಎಲ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ ಸಿ ಎಸ್ ಆರ್ ಮೂಲಕ, ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ, ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು, ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡ್ಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವರು ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಈಗ ಹೇಳಿದಂತ ಎಲ್ಲ ಸೇವೆಗಳು ಮತ್ತೆ ಸಣ್ಣ ಸಣ್ಣ ಐಟಮ್ ಅನ್ನು ಸಹ ಕೊಡ್ತೇವೆ, ವೀಲ್ ಚೇರ್ ಬೇಕಾದ್ರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್ ಅನ್ನು ಸಹ.
1: ಈ ಸೌಲಭ್ಯ ಎಪಿಎಲ್ ಹೋಲ್ಡರ್ಗೂ ಇತ್ತಾ?
0: ಇಲ್ಲ, ನಮ್ಮ ಎಪಿಎಲ್ ಬಿಪಿಎಲ್ ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನು ನೀಡ್ತೇವೆ.
1: ಸರ್ವರು ಸಮಾನರು,
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ, ಎಪಿಎಲ್ ಬಿಪಿಎಲ್ ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮ್ಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ, ನಾವಾಗಿ ಏನನ್ನ ಯಾವ್ದನ್ನ
1: ಬಯಸುವುದಿಲ್ಲ. ಓಕೆ, ನಿಮ್ಮ ಒಂಚೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ ಕಾಣಿ? ನಮ್ ಕೇಮತಿಗೆ ಅನ್ಸುತ್ತೆ, ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರಾ, ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ಒಣಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಅಂದ್ಕೊಂಡ್ರೆ AI, ಎಲ್ಲ ಕೇಂದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವ್ ಇದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು ಕಾಣಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒಣಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ, ಮುಂದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ, ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗ 2024 ಎರಡು ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ, ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಿರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಳಿದಾಗ ಅವರು ಡಿಟೇಲಾಗಿ ಹೇಳಿದರು ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ರೆಡಿ ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದ್ರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಶನ್ ಅನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದ್ರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡು ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟ ಕೂಡಲೇ ನಮ್ಮ ಟೀಚರ್ಸ್ ಎಲ್ರಿಗೂ ಇಷ್ಟ ಆಯಿತು, ಕೂಡಲೇ ಇಮಿಡಿಯೇಟ್ ಅದನ್ನು 100,000 rupees ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾಯಿಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕು ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5th class ಬೇಕಾದರೆ 5th class, 6th class ಬೇಕಾದರೆ 6th class, 7th class, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನ ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th standard ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 minutes ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನೂ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ, ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದವಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ
0: ಮಾತಾಡ್ತಾರೆ.
1: ಯಪ್ಪ, ಆದರೆ ಅದಕ್ಕೆ 40 minutes ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಿಲ್ಲ.
0: ಕಂಟಿನ್ಯೂಸ್ 40 minutes ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
1: ಪರ್ಯಾಯ ಅಲ್ಲ
0: ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅದು ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದ್ರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ ಬ್ಯಾಕಪ್ ಇರ್ತದೆ, ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲ್ ಅಲ್ಲಿ ಇದೆ.
1: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡೋ ವ್ಯವಸ್ಥೆಯ
0: ಅಲ್ಲಿ ಇಂಟರ್ನೆಟ್ ನಾವು
1: ಅಲ್ಲ, ಅದು ರೋಬೋ ಟೀಚರ್ AI ಐರಿಸ್. ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ. ನೀವು
0: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳಿದ್ರು, ನೆಟ್ ಪವರ್ ಎರಡು ಬೇಕಾಗುವಂಥದ್ದು
1: ಅಷ್ಟೇ
0: ಅಷ್ಟೇ. ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರು ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
1: ಮೇಂಟೆನೆನ್ಸ್ ಚಾರ್ಜಸ್
0: ಅವ್ರಿಗೆ ಕೊಡಬೇಕಾಗ್ತದೆ. ಇಲ್ಲೇನಾದರೂ ಸಮಸ್ಯೆಗಳಾದರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದರೆ ಅವರು ಅದನ್ನು ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆ್ಯಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು, ನೀವೀಗ ಅದಕ್ಕೀಗ ಇನ್ನೊಂದು 2 acres ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್, ಈಗ ಹೆಂಗೆ ಮಾತಾಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು ಐರು ಆತಿದ್ದೀತ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ.
0: ಪತ್ರಿಕೆಯವರು ಭಾರೀ ಪ್ರಚಾರವನ್ನು ಕೊಟ್ಟರು. ಅಂದರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ. ಅಂದರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಓ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್, ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ, ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ. ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 lakh rupees ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು
1: ಮಕ್ಕಳಿಗೆ
0: ಆಡುವಂತದ್ದು ಒಂದು 4 lakh rupees ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್, ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್, 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್.
0: ಇದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳಿದ್ದಾರೆ.
1: ವಾವ್, 80 ಕದ್ದು ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕತೆಗಳನ್ನ ಕೇಳಬೇಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತಲ್ಲ. ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ರ ಅಂತಾರೆ ಬೇಕತ್ತ. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಳ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೇ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದು ಒಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ಒಣಸೆ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರ ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ಆ ತಂಡ ಇರೋದ್ರಿಂದ ನಮಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಬಂದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನ್ ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡ ಇರೋದ್ರಿಂದ ನಮಗಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದ್ರೆ ಎಲ್ರಿಗೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ರೆ ಖಂಡಿತ ಅದು ಮುಂದೆ ಹೋಗುದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂತವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಂದು ನಮ್ದು ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಆ ಬಾಡಿ ಸಪೋರ್ಟ್ ಆದ್ರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮ್ಗೆ ಈ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕಾಯ್ತು. ಸೊ ಇದಲ್ದೆ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನ ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಡು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ, ಎಫ್ಇಒ ಅಂತ ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ಇಒನ ಆರಂಭ ಮಾಡ್ತು. ಅದರಲ್ಲಿ ಬಹುಶಃ 10,000 ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTC, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಯಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಪರ್ ಹೆಡ್ ಎಷ್ಟಂತ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿನಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲವನ್ನ ನಮ್ಮ GPLF ಮಹಿಳೆಯರೇ ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಸಹ ಮಾಡಿಕೊಂಡು ಅವ್ರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: NRLM
0: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು ಅವಾಗ, ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನ ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನ ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರು ಇದ್ದಾರೆ, ಹಿರಿಯರು ಮನೆಯಲ್ಲಿ ಇದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲಿ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗೆ ಅಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದ್ರು. 45 ಜನರ ಮೂರು ಬ್ಯಾಚನ್ನು ಮಾಡಿದ್ವಿ, 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ ಮೂರು ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಅವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು ಪಿಪಿ ಕಿಟ್ ಮಾಸ್ಕ್ ಅನ್ನ ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು ಪಿಪಿ ಕಿಟ್ ಮಾಸ್ಕ್ ಅನ್ನ ರೆಡಿ ಮಾಡ್ತಾ ಇದ್ರು, ಮತ್ತೆ ಚೂಡಿದಾರ ನೈಟಿ ಅದನ್ನ ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಅನ್ನ ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾ ಇದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ, ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮರಾಜ್ಯ ಥರ ಹಾಪುದು, ಸೊ ಆ ಥರದ್ದೊಂದು ಕತೆ ಕೇಂದಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯ್ತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂತ ಆತೆ ಇತ್ತು, AI ಟೀಚರು ಬಂದ್ರಿ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ ಯಶಸ್ವಿ ಗಾಥೆ ಕೇಂದ್ರ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ಟರ್ ವಣ್ಸೆ ಇವರ ಒಟ್ಟಿಗೆ ನಾವು ಇಷ್ಟು ತನಕ ಮಾತಾಡಿದ ಕೇಳುಗ್ರೆ, ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಯಾರು ಎಷ್ಟು ಲೈಕ್ ಆತ್ತಲ್ಲ, ಆಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ, ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6000 ಪಂಚಾಯತ್ ಇದೆ.
1: 6000 ಪಂಚಾಯತ್ಗಳು ಹಿಂಗೆ ಆಯ್ಲಿ, ಭಾರತದಲ್ಲಿರುವ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ ಸಹ 2010 ಕೆಲಸ ಮಾಡ್ತೇವೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು,
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೇವೆ.
1: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್ ಅಕ್ಕ, ಥ್ಯಾಂಕ್ ಯು ಕೇಳುಗ್ರೆ. ಸರಿ, ಹಂಗಾರ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕುವಕ.
2: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾರ.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕರ್ಸ್ ಕಾಲೇಜ್.
3: ನೀ ದೊಡ್ಡ ಆದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
2: ಇನ್ಯಾವ್ದು ಭಂಡಾರಕರ್ಸ್ ಕಾಲೇಜಿಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನೌಡ ಅವರ ಭಾವಗೀತೆ, ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
4: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ. ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ, ಇಲ್ಲ ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡೋಕ್ ಹೋತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡು, ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯೋದಾದ್ರೆ ಶ್ಯಾಮ್ ಇದ್ದಾರೆ. ಶ್ಯಾಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಹೆಂಗಿದ್ರಿ ಶ್ಯಾಮ್?
2: ಚೆನ್ನಾಗಿದ್ದೀಯಾ,
1: ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್ ಈಗ 10ನೇ ಕ್ಲಾಸ್ SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್. ಶ್ಯಾಮ್ ಯಾಕೆ ತುಂಬಾ ಡಿಫ್ರೆಂಟ್ ಅಂಡ್ ವಿಶೇಷ ಅಂತ ಅನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ದಾ, ಕರೆಕ್ಟ್ ಹೇಳ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಯ್ತು 1 ನಿಮಿಷದಲ್ಲಿ?
2: ನಾನು 10 ರಾಗಗಳನ್ನ ಬಾರಿಸಿದೆ.
1: 1 ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡ್ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
2: ದಟ್ ಇಸ್ ಫ್ಲೆಕ್ಸಿಬಲ್,
1: ದಟ್ಸ್ ಅಪ್ ಟು ಯು. ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ 1 ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳ್ದೆ ಅಲ್ಲ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೇಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
2: ಸುನಿಲ್ ಕುಮಾರ್
1: ಅವರ ಜೊತೆ ನೀವು ಈಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
2: ಈಗ 4 ವರ್ಷ.
1: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
2: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months.
1: ಅಂದ್ರೆ ಅದು 4 ವರ್ಷನೇ ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ, ಗೇಮ್ಸ್ ಆಡಕ, ರೀಲ್ಸ್ ಕಾಣಕ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗೆ ಅದು ಹೆಂಗೆ ಯೂಟ್ಯೂಬ್ನಾಗ ಹೋಗಿ ನಾನು ಕೊಳಲನ್ನೇ ಕಾಣಕಂತ ಅನ್ಸಿದ್ದು?
2: ನಾನು ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೀರಿ ಸಂಜೆ ಹೊತ್ತಿಗೆ. ಅಕ್ಕ ಹೇಳ್ದಳ, ಅವಳು ಹಾಡಾಡ್ತಾಳೆ, ಮತ್ತೆ ನಾನು ಎಂತರೂ ಇನ್ಸ್ಟ್ರೂಮೆಂಟ್ ಬಾರಿಸೋದಕ್ಕೆ, ಅದಕ್ಕೆ ಅಕ್ಕ ಹೇಳ್ದಳು ಕೊಳಲನ್ನ ಬಾರಿಸ ಅಂತ ಹೇಳಿದೆ. ಅದಕ್ಕೆ ನಾನು ಆನ್ಲೈನಲ್ಲಿ ಹೋಗಿ ಕೊಳಲು ಕಂಡ್ಕೊಂಡೆ. ಆಮೇಲೆ ಅದೇ ದಿವಸದಿಂದ ಕೊಳಲು ಬಂತು.
1: ಅಷ್ಟು ಅಲ್ಲ, ಅಷ್ಟೊತ್ತಿಗೆ ಕೊಳಲು ಇದ್ದಿತ್ತ ಬಾರ್ಸೋಕೆ?
2: ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ.
1: ಓ, ಪರ್ಚೇಸ್ ಮಾಡಿದ್ದು. ಓಕೆ. ಹಾ, ಇದು ಇದು ಕತೆ ಭಾರಿ ಇಂಟ್ರೆಸ್ಟಿಂಗ್. ವಜ್ನಿ ಮಾಡೋಕೆ ಅಕ್ಕನಿಗೆ ಹಿಮ್ಮೇಳದಲ್ಲಿ ಏನಾದರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವುದಕ್ಕಂದ್ರೆ ಅಕ್ಕ ಕೊಳಲು ಹೊಂದಿದ್ದಕ್ಕೆ ತಮ್ಮ ಕೊಳಲನ್ನ ಕಲುಕೋದು. ವೆರಿ ಇಂಟ್ರೆಸ್ಟಿಂಗ್. ಓಕೆ. ಹಾ, ಸೊ ಆನಂತರ ಎಂತಾಯ್ತು ಶ್ಯಾಮ್?
2: ಆಮೇಲಿಂದ ಕೊಳಲು ಯೂಟ್ಯೂಬ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನ್ ಅಲ್ಲೇ ಸುನಿಲ್ ಕುಮಾರ್ ಅನ್ನ ಹುಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿಂದ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಳ್ಳಿ ಸ್ಟಾರ್ಟ್ ಮಾಡಿ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ವಿ.
1: ಓಕೆ. ಆನ್ಲೈನ್ ಅಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಶುರು ಮಾಡದ್ದೇ ಯೂಟ್ಯೂಬ್ ಮೂಲಕ, ಎಲ್ಲೂ ಗುರು ಯಾರು ಎದುರ್ಬೋದೇ ಇಲ್ಲ, ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೆ ಶುರು ಮಾಡದ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲುದಾರೆ, ಈಗ ಎಲ್ಲದು ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ?
2: ಅಂದರೆ ಆ ರೀತಿ ಕ್ಲಿಯರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಹೇಳಿಕೊಡ್ತಾರೆ, ಆದ್ರೆ ಅಷ್ಟು ಗುರು ಹತ್ರ ಹೋಯ್ಕಲ್ಲೋ ಅಷ್ಟು ಆ ತರ ಏನ್ ಕ್ಲಾರಿಟಿ ಸಿಕ್ಕುದಿಲ್ಲ ನಮ್ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆಕ್ಚುಲಿ
1: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು
2: ಲೆವೆಲ್ ಕಲುದಾರೆ ಬೇಕು,
1: ಯಾವ ಲೆವೆಲ್ ಸ್ಟ್ಯಾಂಡರ್ಡ್. ಈಗ ಈಗ ಕೊಳಲು ಕಲಿಕೆ ಮುಂಚೆನೆ, ಕೊಲುಕು ಹಾಪ್ ಮುಂಚೆನೆ ನಿಮ್ಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತಾ?
2: ಇಲ್ಲ, ಒಂಚೂರು.
1: ಮತ್ತೆ
2: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ. ಅದ್ರ ಮೇಲೆ ಅದರಿಂದ ಕಲಿತ ಸೌದಿ ಅಷ್ಟೇ.
1: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿರ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಯಲಿನ್ ಬರ್ತತ್ತ, ಹೌದಾ? ಅದು ಫುಲ್ ಪ್ಯಾಥೋ ಸಾರೋ ತರದೊಂದು ವಯಲಿನ್ ಬರ್ತತ್ತ. ಅದಕ್ಕೇನು ಖುಷಿಯಾಗಿ ನಂಗೆ ಅನಿಸ್ತು ಒಂದಿನ ನಾನು ವಯಲಿನ್ ಹಿಂಗೆ ಬಾರಿಸ್ಕಂತೇಳಿ. ಸೊ ಅದಕ್ಕೆ ನಾನೊಂದು ವಯಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರ ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂಥ ಗುರುಗಳವರು, ಅವ್ರ ಹತ್ರ ಕೊಲ್ಲಕ್ಕೆ ಹೋದೆ. ಕೊಲ್ಲಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು ವಯಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮಗೂ ಸಹ ಹಂಗೆ ಆಯ್ತಾ?
2: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ.
1: ಹಾ,
2: ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
1: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ ಮಾಡುದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಹ್ಯಾಂಗ ಅದು?
2: ಬೆಳಗ್ಗೆ ನಾ ಎದ್ರು ಕೂಡ ಅಂದ್ರೆ ಬ್ರಷ್ ಎಲ್ಲ ಆದ್ಮೇಲೆ ಸೀದಾ ಕೊಳದ ಪ್ರಾಕ್ಟೀಸ್ ಮಾಡೋಕೆ.
1: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
2: ಐದೂವರೆ.
1: ಐದೂವರೆಗೆ ಹೇಳುದು ಬ್ರಷ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದಾ ಅಥವಾ ತಾವೇ ಹೇಳುದಾ?
2: ಇಲ್ಲ, ನಾನೇ ಹೇಳ್ತೀನಿ.
1: ಈಗ ಎಕ್ಸಾಮ್ ಟೈಮ್ ಎಲ್ಲ ಹೆಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC.
2: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಯಿಲ್ಲ ಅದಕ್ಕೆ.
1: ಹ್ಮ್,
2: ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಲಿ.
1: ಆಯ್ಲ, ಬಟ್ ಅಷ್ಟು ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕಲ್ಲಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತ ಹೋಯ್ತು?
2: ಅಂದ್ರೆ ಸಂಗೀತ ಜ್ಞಾನ ಬಂತು.
1: ಹ್ಮ್, ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕಲ್ಲಕ್ಕೆ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗ ಬಂತಂಬ್ರಲ್ಲ?
2: ಹೌದು, ಶಿವಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಒಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ.
1: ಹ್ಮ್,
2: ಅದ್ರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತ. ನಂಗೆ
1: ಯಾವ ಹಾಡ್ ಬಾರಿಸಿದ್ರಿ
2: ಅಲ್ಲಿ? ಅವ್ರೊಂದು ಸಾಂಗ್ ಕೊಟ್ಟಿರ, ಟೀಚರ್ ಇದ್ರು ಒಬ್ರು, ಅವ್ರ ಹಾಡಿದೀರ ಸಾಂಗ್.
1: ಹ್ಮ್,
2: ಅದನ್ನ ಕೊಳದಲ್ಲಿ ಬಾರಿಸ್ದೆ. ಅವ್ರು ಯಾವ ತರ ಇಟ್ಟಿರಂದ್ರೆ ಕಾಂಪಿಟೇಷನ್ ಮಸ್ತ್ ಕೊಳದ ಪ್ಲೇಯರ್ಸ್ ಇದೀರ.
1: ಹ್ಮ್,
2: ಅದ್ರಲ್ಲೇ ಯಾರು ಒಳ್ಳೆ ಹಾಡ್ತಾರೋ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು.
1: ಓಕೆ,
2: ಅದರಲ್ಲೇ ನಾನೇ ಎಲ್ಲರಿಗಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಕ್ತು.
1: ವಾವ್, ಅದು ಸಂಗೀತ ಜ್ಞಾನ ಅಲ್ಲ ಇದ್ದಿತ್ತ, ಯಾಕಂದ್ರೆ ಅಷ್ಟು ಕಲ್ಲಕ್ಕೆ ಶುರು ಮಾಡೋದಷ್ಟೇ ಅಲ್ಲ,
2: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು.
1: ಬರೀ 3 ತಿಂಗಳಾಯ್ತಂಬ್ರು ಕಲ್ಲಕ್ಕೆ ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡಕ್ಕೆ ಅದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದ್ ಯಾವ ಹಾಡು ನೆನ್ಪಿದ್ಯಾ?
2: ಶಾರದ ಒಂದು ಸಾಂಗ್.
1: ಶಾರದ ನೆನ್ಪಿತ್ತ? ಇಲ್ಲ ಇಲ್ಲ ಇಲ್ಲ. ಓಕೆ ಸರಿ. ಆ ನಂತರ ಎಂತಾಯ್ತು ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕಡೆಗೆ ಅರ್ಥ ಆಯ್ತು ನಂಗೂ ಒಬ್ಬ ಗುರು ಬೇಕು ಅಂತೇಳಿ. ಆಮೇಲೆ ಸುನೀಲ್ ಕುಮಾರ್ ಅವರು ನಿಮ್ಗೆ ಸಿಕ್ಕದ್ದು, ಅವ್ರ ಹತ್ತಿಗೆ ಈಗ 4 ವರ್ಷದಿಂದ ಕಲಿತಾ ಇದ್ದೀರಿ ನೀವು ಅಲ್ಲ? ಓಕೆ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಈಗ 10 ರಾಗನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹಾಡಿದ್ರಿ ಅಂತ ಹೇಳಿದ್ರಿ ನೀವು, ಅದರಲ್ಲಿ ನಿಮ್ಮ ಫೇವ್ರೆಟ್ ರಾಗ ಯಾವುದು?
2: ಫೇವ್ರೆಟ್ ರಾಗ ರಾಗ್ ದೇಶ್.
1: ರಾಗ್ ದೇಶ್?
2: ರಾಗ್ ದೇಶ್.
1: ಓಕೆ, ಅದನ್ನ ಹ್ಯಾಂಗ ಅದು ನಮ್ಗೊಂಚೂರು ಹಾಡಿ ತೋರಿಸ್ಲಕ್ಕ ಈಗ? ಅದ್ರ ಆ ರಾಗದಲ್ಲಿ ಬರೋ ಯಾವುದೇ ಹಾಡು

0: ವಾವ್, ಸೂಪರ್, ತುಂಬ ಒಳ್ಳೆಯಿತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲು ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲು,
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನು ಬಳಸ್ತೀರಿ. ನಾನು ಈವನ್ ಪ್ರವೀಣ್ ಗೋಡ್ಕಿಂಡಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ, ಸುಮಾರು ಕೊಳಲು ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲು ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು
0: ಕೊಳಲು.
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೆಯಲ್ಲಿ ಇತ್ತು. ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬ ಕೊಳಲೆ ಇಪ್ಪುದೀಗ. ಅಪ್ಪಯ್ಯ ತೆಗ್ಸಿ ಕೊಟ್ಟಿದ್ದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲು ತೆಗ್ಸಿ ಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲು. ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000-1,500.
0: ಸ್ಮಾಲರ್ ಪಿಚ್, ಸ್ಮಾಲರ್ ಸೈಜ್ ಅಲ್ಲಿ ಇರುತ್ತಾ?
1: ಅಂದ್ರೆ 20 centimeters.
0: ಓಕೆ, 20 centimeter ಕೊಳಲಿಗೆ 1,500 ತನಕ ಇರುತ್ತೆ. ಹಾಂ, ಉದ್ದುದ ಈಗ ಕೈಯಿಂದ ಇಟ್ಕೊಂಡಿರಲ್ಲ, ಉದ್ದುದ ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500-8,000.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋಗ್ತದೆ ಹೆಂಗೆ? ಬೇಸ್ತರ ಜಾಸ್ತಿ ಬತ್ತತ್ತ? ಗಂಡಸರು ವಹಿಸ್ತಾರ, ಹೆಣ್ಮಕ್ಳು ವಹಿಸ್ತಾರ ಬೇಕು ಅಂದ್ರೆ?
1: ಅಂದ್ರೆ ಸಣ್ಣ ಕೊಳಲ್ ಪಿಚ್.
0: ಸಿ, ನಮ್ ತರದ ವಾಯ್ಸ್ ಗೆಲ್ಲ ಸಣ್ಣ ಕೊಳಲ್ ಸಾಕತ್ತ. ಗಂಡಸರ ವಾಯ್ಸ್ ಡೆನ್ಸ್ ಇರೋ, ಡೆಪ್ತ್ ಇರುವಂತ ಬೇಸ್ ವಾಯ್ಸ್ ಗಳಿಗೆ ಉದ್ದುದ ದೊಡ್ಡ ಕೊಳಲ್ಗಳು ಬೇಕಾಗತ್ತೆ. ಅದು ನೀವು ರಾಗದ ಮೇಲೆ ಡಿಸೈಡ್ ಮಾಡ್ತೀರಿ. ಈ ರಾಗಕ್ಕೆ ಆ ಕೊಳಲ್ ಲೈಕ್ ಆತ. ಈಗ ಸಣ್ಣ ಕೊಳಲಿಗೆ ಹೆಣ್ಮಕ್ಳ ತರದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ಯಾವ ರಾಗಗಳು, ಆ ಕೊಳಲಿಗೆ ಯಾವ ರಾಗಗಳು ಒಳ್ಳೇದಾಗ್ತ ನಿಮ್ಗೆ ನುಡ್ಸೋಕೆ?
1: ಮಾರ್ನಿಂಗ್ ಟ್ಯೂನ್ ತರ. ಅದು ಮತ್ತೆ ಹ್ಯಾಪಿ ಸಾಂಗ್ಸ್ ಎಲ್ಲ ಆಕ್ಚುಲಿ ಅದರಲ್ಲೇ ಹಾಡ್ತೇವೆ.
0: ಓಕೆ.
1: ಆಮೇಲೆ ಬೇಸ್ ಕೊಳಲ್ ಅಂದ್ರೆ ತುಂಬಾ ಸ್ಯಾಡ್ ಸಾಂಗ್, ಮಿಕ್ಸ್ಡ್ ಇಮೋಷನ್ಸ್ ಆತ.
0: ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಕೊಳಲ್ ಬೇಕಾತ. ಹ್ಯಾಪಿ ಇದಲ್ಲಾದ್ರೆ ಸಣ್ಣ ಸಣ್ಣ ಕೊಳಲ್ಗಳು ಸಾಕತ್ತ ಅಂತ ಹೇಳ್ಕೊಂಡು. ಈ ಕೊಳಲ್ಗಳನ್ನು ಹಿಡಿಯುವಾಗ ನಿಮ್ಗೆ ಎಷ್ಟು ಖುಷಿ ಆತ ಅಂದ್ರೆ, ಸಿ ಗೊತ್ತಿರ್ಲಿಲ್ಲ ನಿಮ್ಗೂ ಕೊಳಲ್ ಬಾರಿಸೋಕೆ ಆತ 4 ವರ್ಷದ ಹಿಂದೆ ಗೊತ್ತಾದದ್ದು. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್, ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್ ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ?
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜ್ ಹೋಗ್ತಿದ್ದಾರೆ, ಓದ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ.
0: ಹಾಸ್ಟೆಲ್ ಇಪ್ಪತ್ತು
1: ಲಾಕ್ ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ವಿ ನಾವು.
0: ಓಕೆ. ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯಾ? ಹೆಸರಲ್ಲೇ ಇದೆಯಲ್ಲ, ಇಲ್ಲಿ ಒಂದ್ಸಲ ನಾವು ನುಡ್ಸೋದು ಕೇಳ್ಬೋದಾ? ಹಾ, ಶುರು ಮಾಡುವಾ.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನ್ ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬಾ ಖುಷಿ ಆಯ್ತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಆನ್ಲೈನ್ ಅಲ್ಲಿ ಕೇಳ್ಕೊಂಡು, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂತದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದ್ರಲ್ಲೂ ಹೆಂಗೇಂದ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕ್ ಶುರು ಮಾಡಿ ಅಂತ ತುಂಬಾ ಸಮಯ ಏನಾಯ್ಲಿಲ್ಲ ಅಲ್ದ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ.
1: ಅವ್ರನ್ನ ಕಣಕ್ಕೆ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,
1: ಅದಕ್ಕೆ ನಾ ಅದು ಚೆನ್ನಾಗಿ ತಗೊಂಡೆ.
0: ಹ್ಮ್.
1: ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದೆ, ಹೆಂಗ್ ಇದು ಹಾಡ್ಬೋದಂತ.
0: ಓಕೆ.
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಬಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು,
0: ಗುತಿತ್ತ
1: ಅಂದ್ರೆ ಗುರು ಒಂದನಕ್ಕೆಲ್ಲ ಕರೀತಾರ ಅವರು.
0: ಹಾ ಹಾ, ಓಕೆ. ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ. ಸೊ ಈಗ ಹೋತ ಕ್ಲಾಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇನ್ಕ ಅಂತಲ್ಲ, ಹಂಗಲ್ಲ ಇತ್ತ? ಇಲ್ಲ. ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು, ಶಾಲೆ ವಾರ್ಷಿಕೋತ್ಸವಕ್ಕೆ, ಸ್ಕೂಲ್ ಡೇಗೆ, ಆನ್ವಲ್ ಡೇಗೆ ಎಲ್ಲ ನೀವು ಕೊಳಲ್ ನುಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲಿ ಹೇಳ್ತಾರೆ ಶಾಲೆಯಲ್ಲಿ.
0: ಹಾ,
1: ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿರಿ, ಈಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ.
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ, ಉಪ್ಪಿನ ಕುದುರೆ.
0: ಹಾ, ಅಲ್ಲಿಗೆ ಹೋಗಿರಿಯಾ? ಓಕೆ.
1: ಮಂಗಳೂರು ರಾಗ ತರಂಗ, ಉಡುಪಿ ಯು ಚಾನಲ್.
0: ಹಾ,
1: ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನಿಗೂ ಹೋತ್ರಿ ನೀವು. ಓಕೆ, ಈಗ ನಿಮಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ್ತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದೆ ಆಸೆ ಅಂತ, ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್? ಮ್ಯೂಸಿಕ್ ಪ್ರೊಡಕ್ಷನ್.
0: ವೆರಿ ನೈಸ್, ಸೂಪರ್. ಯು ವಾಂಟ್ ಟು ಜಾಯಿನ್ ಮ್ಯೂಸಿಕ್ ಪ್ರೊಡಕ್ಷನ್ ಹೌಸಸ್, ಅವ್ರನ್ನೆಲ್ಲ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಿ ನೀವು? ಎಂತಕ್ಕೆ
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ, ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಅದು,
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂಥದ್ದೆಲ್ಲ ತುಂಬ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆ ಥರ ನೀವೇನಾದ್ರು ಹುಡ್ತೀರಾ, ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವುದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವುದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರೆಲ್ಲ ಕೊಳಲ್ ಇದೆ?
1: ತೂಹಿರೆ,
0: ತುಮ್ಮಿಲೆ, ಹಾ,
1: ಯೇ ಹಸಿವಾದಿ,
0: ಹಾ,
1: ರೋಜಾ ಜಾನೆ,
0: ಎಸ್, ಮತ್ತೆ
1: ಎನ್ನವಳೆ, ಎನ್ನವಳೆ.
0: ಹಾ, ಸೊ ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟಪಡ್ತೀರಿ?

ಬ್ಯೂಟಿಫುಲ್ ಲೈಕ್ ಆಯ್ತಾ, ತುಂಬಾ ಚಂದ ಆಯ್ತು. ಸೊ ನಿಮ್ಮಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ. ಆ ಹಾಡು ಒಂಚೂರು ಹಾಡ್ಲಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದಿನ್ನೇ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಟ್ಸೋ ಫ್ಲೋ, ಸೂಪರ್ ಆಗಿದೆ. ಆದರೆ ನೀವಿಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗೆ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹಂಗೆ ಸಪೋರ್ಟ್ ಮಾಡ್ತಿದ್ದೀರಿ ಅಂದರೆ ಅಮ್ಮ ಸ್ಟಾರ್ಟಿಂಗ್ಗೆ ಕರ್ಕರೆ ಆಗುತ್ತೆ ಆ ಥರ ಸೌಂಡ್ ಮಾಡಬೇಡ ಅಂತ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೇ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೇ ಈಗ ಅಲ್ದ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕ್ಎಂಡಲ್ಲಿ ಒಂದು ಜನ ಬೇಕು ಎಂದಕ್ಕಂದ್ರೆ ನೆನಪು ಹತ್ತು ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟಿದ್ದು ಕೊಯ್ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ, ಎಷ್ಟು ಚಂದ ನುಡಿಸ್ತಿದ್ರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೆ ಈಗ. ಅಕ್ಕ ಎಂತಂದ್ರ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ ಲೈಕ್ ನುಡಿಸ್ತೆ ಅಂತರ? ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶರದಿ ಅಂದ್ರೆ ಭಜನೆ ಸಾಂಗ್ಸ್,
0: ಯಾವ ಭಜನೆ ಆದ್ರೂ ಓಕೆ ಕೊಳಲು ನುಡಿಸ್ತೀರಿ. ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವುದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವುದೇ ಇರ್ಬೋದು, ನಿಮ್ ಫೇವ್ರೇಟ್ ಹಾಡು ಕೊಳಲಿರೋದು ಯಾವುದು?
1: ಪಂಕೋತಿತು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾ ಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ, ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲು ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ? ಓಕೆ, ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳಿಗೆ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100
0: ನೂರಕ್ಕಿಂತ ಅಧಿಕ. ವಾವ್, ಅದ್ರಲ್ಲೆಲ್ಲ ಬರ್ತದೆ, ಸಿನಿಮಾದಿಂದ ಡಿವೋಷನಲ್ ಇಂದ ಭಕ್ತಿಗೀತೆ ಫೋಕ್ ಎಲ್ಲ ಬರ್ತದೆ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ ಅಚ್ಚ ಮೂವಿದೆ, ಮಧುವನ ಕರೆದರೆ ಬರ್ತತ್ತಾ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ, ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂತಾಯ್ಪ ಅಂತ ಅನ್ಸುತ್ತಾ ಸುಶಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತತ್ ಅಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲಿಲ್ಲ.
0: ಎಂತ ಕಲೀಲ ಬಗ್ಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ಲಿಂದ ಅದರಾಚೆಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ? ಅಕ್ಕ ಈಗ ಇಲ್ಲ ಅಲ್ಲ, ನಿಮ್ಮ ಮೂರೇ ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ? ಮಾತಾಡೋದ ನಿಮ್ಮ ಮೂರು ಜನರಲ್ಲಿ ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದಾ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನು, ಕೊಳಲು ವಾದನವನ್ನು, ಹಾಡನ್ನು ಕೊಳಲು ವಾದನ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದದ್ದು ಎಲ್ಲ ಅಮ್ಮ. ಅಪ್ಪ ವಿಡಿಯೋ ಶೂಟಿಂಗಲ್ಲಿ, ಅವರು ವಿಡಿಯೋಗ್ರಾಫರೇ, ಫೋಟೋಗ್ರಾಫರೇ ಅಲ್ದಾ? ಗಣೇಶ್ ಅವರು, ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೇಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ ಹೌದಾ?
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು ಟೀಚರ್, ಅದರಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ
0: ಆಗಿತ್ತು, ಹೌದು,
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಎಲ್ಲರೂ ಊರ್ನವರೆಲ್ಲ ಹೊಗಳಿದ್ರು. ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್ ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ. ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಎಷ್ಟು? ಆರನೇ ಕ್ಲಾಸ್.
2: ಆರನೇ ಕ್ಲಾಸ್. ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ. ಕಾಲ್ ಮಾಡಿದ ತಕ್ಷಣ ಅವರು ಸುನೀಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು. ಆಕ್ಚುಲಿ ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನ್ಗೇನೆಲ್ಲ ನುಡ್ಸ್ಲಿಕ್ ಬರುತ್ತೆ ನೋಡ್ಸ್ ನೋಡು ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ನಾವು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು,
2: ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು. ಆಮೇಲೆ ಸೇರಿದ ರಾಗ ರಾಗ, ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೊತ್ತಿಗೆ, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ,
0: ಹೌದು.
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರ್ ಕೇಳ್ತಾ ಇದ್ದ. ಸರ್ ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು, ಇವನು ಅದಕ್ಕಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತುಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವರದ್ದೇ ವಿಡಿಯೋ ಇಟ್ಕೊಂಡು ಅವರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್, ಓಕೆ.
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ ಸಾಧ್ಯನೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನು ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ. ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟೆ. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಆ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವರು ಅವನಿಗೋಸ್ಕರ ಅಡ್ಡಿಲ್ಲ, ನೀನೇನ್ ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿ ಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಪ್ರೊ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್.
0: ಹೌದಾ? ವಾವ್, ಓಕೆ.
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅವನೇ ಹಾಕ್ತಿದ್ದ. ಅದು ನೋಡೋದು ಖುಷಿ ಆಗ್ತದೆ, ಏನೋ ಒಂದು
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲು ತೆಗ್ಸಿ ಕೊಟ್ಟಿರ್ಕೊಂಡ್ರೆ 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೋತು ಅಂದರೆ ದೊಡ್ಡ ದೊಡ್ಡ ಕೊಳಲ ಆದರೆ ಅದರ ಮೀಟರ್ ವಾಯ್ಸ್ ಅಂದ್ರೆ ಸೆಂಟಿಮೀಟರ್ ವಾಯ್ಸ್ ಡಿಫ್ರೆನ್ಸ್ ಆಯ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದು ಇಪ್ಪುಕೋಯ್ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪುಕೋಯ್. ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲು ಕೊಲಕ್ಕೆ ಹೋದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರು. ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದ್ರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ ಒಳ್ಳೆ ಅಪರ್ಚುನಿಟಿ ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯನ ಇಷ್ಟು ಒಳ್ಳೆ ಪ್ರತಿಭೆ ಮನೆಯಲ್ಲಿ ಕೂತಿದ್ನಲ್ಲ ಅಂತ ಒಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನು ಏನೋ ಕಡಿಮೆ, ಇನ್ನೂ ಆಗ್ಲಿಲ್ಲ, ಇನ್ನೂ ಕಡಿಮೆ ಅನ್ಸುತ್ತೆ ನಮ್ಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂತಹ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದ್ರ ಒಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತಾ ನಾಳೆ ಅದು ವೃತ್ತಿಯೇ ಆಯ್ತು. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಡ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ಥರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ.
2: ಓಕೆ, ಧನ್ಯವಾದ.
0: ಹಾಂ ಶ್ಯಾಮ್, ಕಾರ್ಯಕ್ರಮವನ್ನು ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
3: ಕೋರಾ ಕಾಗಜ್.
0: ಹಾಂ, ಶುರು ಮಾಡುವಾ? ಓಕೆ.

0: ಶ್ಯಾಮ್ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್ ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯಿತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
0: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आज मेरा दूल्हा नहीं कम किसी राजे से, आज मेरा दूल्हा नहीं कम किसी राजे से, आई बारात बाजे गजे से, आई बारात बाजे गजे से।
1: ಹೇಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮರತಿ, ಆಗಳಿಂದ ಹುಡುಕ್ತಾ ಇದ್ದೆ. ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳ.
1: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದು ಎರಡ್ ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಂಗೆಲ್ಲ ಮಾಡುದ ಮರತಿಯವಳ? ನಮ್ಮ ಮನಿ ಮಕ್ಕಳಿಗೆ ಹೇಳ್ರೆ ಅವಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬವ್. 24 ಗಂಟೆ ಒಲ್ಲ ಸೊಕ್ತೈಕಂತು ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ. ಬರ್ಲಿ ಅವ ಇವತ್ ಮನಿಗೆ, ಒಂದ್ ಬೆನ್ ಬೇರಿ ಮಾಡ್ತೆ ಕಾಣಿ ಇವತ್.
1: ಅಯ್ಯೋ, ಈ ಮಕ್ಳಿಗೆ ದೀಪಾವಳಿಗೆ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡಲ್ಲ ಮರತಿ. ನಿನ್ನೆ ಎಂತೈತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೊಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
2: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯಿಲ್ಲ. ಆ ಗಂಡೊಂದ್ 24 ಗಂಟೆಗೆ ಬೊಂಬೆ ಹೈಕ ಕೂಕಂ ಮರತಿ. ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕೋ ಕೂಕಂದಲ್ಲ ಮನೆ.
1: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
2: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ.
3: ಅಯ್ಯ
2: ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬೊಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾನ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
1: ಅಯ್ಯಯ್ಯೋ, ಹೌದಲ್ಲೇ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ ಕಾಂಬಾ.
2: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇರಿ ಬಿಸಾಡದ್? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
4: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಾಠಕ್ಕೆ ಇನ್ನೂ ಮುಗಿಲಾಗ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡ್ ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳು ಇದ್ದಿದ್ದು ಅಂಬ್ರ, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
1: ಹೌದಾ? ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
5: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
1: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
4: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದ?
3: ಅದಾ ದಲ್ಲಾಳಿ ಮಾರ.
2: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ನೋಡ್ತಿದ್ರ್ಯಾ?
3: ಅವನಿಗೆ ಕೂಳಾಕುದೇ ಹೆಚ್ಚ. ಇನ್ ಅವನು ಒಂದ್ ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಕು ನಂಗದೇ ಚಟುವನ.
2: ಮತ್ತೆ ದಲ್ಲಾಳಿ ಅಂತ ಬಂದದ?
3: ಅದಾ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ. ಅದನ್ನ ಈಗ ಒಂದ್ ಮಾರಾಟ ಮಾಡ್ ಅದಕ್ಕೆ ದಲ್ಲಾಳಿನ ಕರೆದು ಒಂದ್ ಪಾರ್ಟಿ ಮಾಡು ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೆ ಮರ್ರ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಅಂತಕ್ಕೆ?
3: ತಂದದ್ ನಾನಲ್ಲ ಮರ್ರ, ನಂಗೆ ಮೊನ್ನೆ 3 ದಿನ ಘಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರ ತಕ ಬಾ ಅಂದಿ.
2: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೇ ತಕ ಬಂದಿತೆ?
3: ಮೈಕೆ ತುಂಬದ್ ಹೌದ, ದನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರ. ಈ ನನ್ ಮಗ ದನಿನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕ ಬಂದಿದ ಮರ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ್ಯಾರ್ ಸಾಕಲ್ಲ. ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
3: ಅಲ್ಲ ಮಾರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳ್ತು,
2: ಬೇಡ ಮಾತಾಬೇಡಿ.
3: ಅಲ್ಲ ಮಾರ, ನಾ ಹೇಳ
2: ಮಾತಾಬೇಡಿ.
3: ಆ ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸ್ರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ್ನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರ್ಯಾ.

0: ಮಹಾಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೇ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದಷ್ಟು ಕೂಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು?
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ? ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರಬೋಯ್ತು ಮಾರ್ರೆ, ಅದೊಂದು ಇಲ್ಲ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ಲೇಕ ಅಂತಲ್ಲ?
1: ಸಾಕ್ ಸುಮ್ನೆರ, ಏನ್ ಮನೆ ಮಂದಿ ಎಲ್ಲ ಒಬ್ಬಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನ ಒಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರನ್ನು ಉಳಿದ್ರ?
1: ಮನೆ ಗುಂಡ ಬೌಳದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನು ಒಂದ್ ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಆಡ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಲ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಅಂತ ಹಿಡ್ಕೊ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ,
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲೆ ಹಂಗಾರ ನಾನ
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿಕಾಣ ಮಾಡ್ತೆ. ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ. ತಗೋ
2: ಇದನ್ನ ಎಂತ ಮಾಡುದ?
1: ಅದನ್ನ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ ಸಾರ್ ಮಾಡುದ?
1: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬಿಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿಂದ್ ಹೋಗಿಲ್ದಿದ್ ಇಂಗ್ಲಿಸ್.
1: ಗಿಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ ನಿಂದ ಟಸ್ ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
3: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಲಕ್ಷ್ಮಣ್ಣ ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಕಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗೆ ಅಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌನ್ ಚಕ್ಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ.
1: ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರ ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯ್ಲಿ ನಿನ್ ಕೈಯಾಗ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೇ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನ್ ಬೈಕ್ ಬಿಡ್ತೀಯ ಮುಚ್ಕಾ ಕೂಗಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಡ್ರ.
0: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟೇ.
1: ಎಂತ
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಘನ ಅಣ್ಬ ಕಾಟ ಅಣ್ಬ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತ, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಿನ ಜಗ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
3: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ಣು ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನಿ.
0: ಅಯ್ಯಯ್ಯೋ, ನಿನ್ನ ಹೊರ್ಮೈಕುವೇ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ, ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿಗೂ ಆತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗ್ ಹಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ? ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ಲಿ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚೆ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾ ನಿಂಗೆ ಹೇಳಿಕೊಡ್ಕ. ಹೆರಿ ಹೇಳಿ ನೀನು, ನಿಂಗೆ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲೆ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ. ನಾನ ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
1: ಏ ಬಬ್ಬರ್ಯಾ.
3: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಹಿಂಸೆ, ನಿನ್ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹಿಂಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಸುಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರು, ಅಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೆ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ,
3: ಏ ಬಬ್ಬರಿಯ.

मैं हो गई पहली नजर मेरी, जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯ? ಎಂತ ಮಗನಿಗೆ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನೊಂದು ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳಕು ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ್ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೆನೆನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವ್ ಒಂದ್ ಪಾರ ಯಾರು ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಬೇಡಿ,
1: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬಾತ್ರಿ, ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ್ನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೇ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿ ತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶೀಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗೋದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕೊಂಡ್ ಹೋಗ್ದೇನು? ಅಲ್ಲ
0: ಅವ್ಳ ಬಾರಿಗರು ಒಬ್ರು, ಅದ್ರ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
0: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯೆ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
0: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋ ಕಣಿತಲ್ಲ,
4: ಏ ಬಬ್ಬರಿಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಕೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೆ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ.
4: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲು ಗಂದ್ಲ ಹೇಳಿ ನೀ ಎಂತ ಆಕಾಶ ಮರಿಕಾಣ ಮಾಡ್ತೆ? ತಕೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಗತಿ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನನ್ನು ಉಂಟು ಮಾಡ್ಕೊಂಡದ?
5: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗ ಆಯ್ತು ಮಾರೆ.
5: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿಂದ ಹೋಗಿಲ್ದಿದ್ ಇಂಗ್ಲಿಶು.
3: ಬಿಡ, ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ 4 ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೆ ಮರಿಲಿ ಅಂದಳಿ ಅಲ್ಲ. ಇಲ್ ಕಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರೆ.
4: ಸುಶೀಲಕ್ಕ, ಓ ಸುಶೀಲಕ್ಕ.
3: ಇದೊಂದ್ ಬಂತ್ ಕಣ ಊರ್ ಮಾರಿ.
4: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
4: ಇಲ್ದೆ, ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

0: ಏರ್ಲೆಸ್ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಹಾಕಾಗನ್ ಹೇಳಿ ಶಾಲಿ ಕಳ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ವ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದ್ರೆ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳು ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರ ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗ್ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಗಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೋ ಹೋಗ.
0: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
1: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿಯೇ?
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೋಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की

भर भर के कनक थाल, भर भर के कनक

0: आज किसी कहो जाने मुर्दान माँ अब न सताओरे आओरे आओरे आओरे मुर्दान माँ अब न सताओरे आओरे आओरे आओरे
1: ಗಿಡ ನೀ ಕೂಡ ಜಾಸ್ತಿ ಐತೆ ಗಾಡಿ ನಾ ಓಡಿಸ್ತೆ
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ ನಾನು ಬೈಕ್ ಬಿಡ್ತೀಯ ಮೋಜ್ಕೋಗಲ್ಲ
1: ಲಕ್ಷ್ಮಣ ಹೆಲ್ಮೆಟ್ ಹೊಸ್ತಾನ ಎಷ್ಟು ಕೊಟ್ಟೆ
2: ಒಂದ್ ರೂಪಾಯಿ ಕೊಡ್ಲ
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ನ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ
1: ಓ ಅದೇ ಎಣಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ
2: ಬೇರೆ ಕೆಲ್ಸ ಇಲ್ಲನ ಇದೆಲ್ಲ ರೂಲ್ಸ್ ಎಂತ ಗೊತ್ತನ ಪೊಲೀಸ್ರಿ ದುಡ್ಡು ಮಾಡಕು ಅಂತ ಹೇಳಿ ಅಷ್ಟೇ ಮತ್ ನಮ್ ಮಂಡಿ ಹೊರ ಅವ್ರಿಗೇನ
1: ಹೌದು ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ
2: ಎಂತ
1: ಅಲ್ಕಣ ಆ ಹೆಣ್ ಸೂಪರ್ ಇತ್ತಲ್ಲ
2: ವಾವ್ ಅಯ್ಯೋ ದೇವ್ರೆ ಯಾರು ಬನಿಯೋ
3: ಅಲ್ಲ ಅದೆಂತ ಮಕ್ಕಳೇ ಬಿದ್ದ
2: ಅಲ್ಲ ಮರ್ರೆ ಮಳೆಗಾಲದಾಗ ಆಣ್ ಬೀದಿತ ಕಾಂತಿತ್ತು
3: ಗನ ಅಣ್ಬಾ ಕಾಟ ಅಣ್ಬಾ ಏ ನಂಗೆ ಎರಡು ಸಿಕ್ಕತ್ತಾನ
1: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡ ತಮ್ಮಂಗಿತ್ತ ಮರ್ರೆ ಎತ್ತಿ ಮರ್ರೆ
3: ಏ ತಡಿನಿ ಮಾರೆ ಎತ್ತುತ್ತಿ ಅಯ್ಯೋ ಇದೆಂತ ಮಕ್ಕಳೇ ಪ್ಯಾಂಟ್ ಅದ ಹೊರದೋಯ್ತ ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ ಇಂತ ನಾಯಿ ಬಾಯ್ ಅಂತ
2: ಅಯ್ಯೋ ಅದು ಫ್ಯಾಷನ್ ಮರ್ರೆ ನಾಯಿ ಹರದಲ್ಲ
3: ಓ ಅದು ಒಂದ್ ಫ್ಯಾಷನ್ ಮಾರೆ ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ
1: ಯೋದ್ ಕಾಯ್ಕತ್ತಲ್ಲ ಮರ್ರೆ ಕೂದ್ಲಿ ಕಲರ್ ಹಾಕದ್
3: ಅಲ್ಲ ಮಾರೆ ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿಗ್ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದಲ್ಲ ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಕ್ನಿಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ
4: ಸ್ವಾರಿ ಅಣ್ಣ ತಪ್ಪಾಯ್ತ್ ಇನ್ ಹಿಂಗ್ ಮಾಡೋದಿಲ್ಲ
1: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ
3: ಆ ಹೆಣ್ಣಲ್ಲ ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ
5: ಹೇಣ ಲಕ್ಷ್ಮಿಯ ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ ಆಗಳಿಂದ ಹುಡುಕ್ತಾ ಇದ್ದೆ ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು ಒಂಚೂ ಸಕ್ಕರೆ ಬೇಕಿತ್ತು ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ ಹೌದಾ ಇಲ್ಲ ಮರತಿ ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ ಸುಗುಣನ್ ಮನೆ ಒಯ್ರಕ ಅಂತಿಬ್ರು ಒಟ್ಟಿಂದ ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳೆಲ್ಲ ಹೌದೇ ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ಮೂರ್ ಸಲ ಕಂಡಿದೆ ನಾನ್ ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳ ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ ಹಾಂಗೆಲ್ಲ ಮಾಡುದ ಮರತಿಯವಳ ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ ಇಪ್ಪತ್ನಾಲ್ಕ ಗಂಟೆ ಅಲ್ಲೇ ಸೊಕ್ತೈಕಂತು ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ ಬರ್ಲಿ ಅವ ಇವತ್ ಮನಿಗೆ ಒಂದೇನ್ ಬೇರಿ ಮಾಡ್ತೆ ಕಾಣಿವತ್ತ ಯೋ ಈ ಮಕ್ಕ

0: ದೀಪಾವಳಿಗೆ ಒಂದ್ ರಜೆ ಕೊಟ್ಟು ಇವ್ರಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇದ್ ಗೊತ್ತಾ, ನಮ್ಮನೆ ಹಬ್ಬಿಗೆ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ.
1: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ. ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ. ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕ ಕೂಕಂದಲ್ಲ ಮನೆ.
0: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪೈ ಇಲ್ಲ ಬಿಡ.
1: ಹೌದ್ ಮರತ್ಯ, ಆಗಳಿನ ಹಬ್ಬವೇ ಚಂದು ಅಲ್ದ. ಒಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್. ಅಯ್ಯಯ್ಯೋ, ಹೊಲ್ಕಾಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
0: ಅಯ್ಯಯ್ಯೋ, ಹೌದಲ್ಲ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ. ಬಾ ಬಾ, ಎಂತ ಇಟ್ಕಾ ಬಾಬಾ.
1: ಓಯ್ ಮೊಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
2: ಓಯ್, ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ? ಅದಕ್ಕೆ ಹೇಳು, ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಕಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡ್ ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರ? ಯಾವ್ದೋ 4 ಮಕ್ಕಳು ಇದ್ದಿತ್ತು ಅಂಬ್ರು, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
0: ಹೌದಾ, ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ ತಕ್ಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೇ ಕಾಣ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
0: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
2: ಏ ಬೊಬ್ಬರ್ಯಾ,

0: ಏ ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದಿಲಿ, ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆಗ್ತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯಾರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲ್ಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೇ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯವರನ್ನಲ್ಲಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರೆ, ಅದು
0: ಬೇಡ, ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ
0: ಮಾತಾಬೇಡಿ,
1: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ್ನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ, ನಿನ್ನ ಹೊರ್ಮೈಕ್ವೇ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ. ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಮ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ? ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಜೊತೆಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿಯೆಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಡಿಲ್ಲ. ಆಚೆಚೆ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾ ನಿಂಗೆ ಹೇಳಿಕೊಡ್ಕ. ಹೆರಿ ಹೇಳ್ ನೀನು, ನಿಂಗೆ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ ಮೇಲೆ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳ ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
1: ಏ ಬಬ್ಬರ್ಯಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನ್ನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನ್ನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ ಅಕ್ಕ.
3: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 98 ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
2: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಶಂಕರಣ್ಣ, ಜರಿಕೋಟೆಗೆ ಅಂತ ಹಿಡ್ಕೊ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ,
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ ಹಾಗಂದ್ರೇನು, ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೆ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

तेरा मेरा तेरा तेरा मेरा तेरा मेरा मेरा तेरा घाट है घटा।

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೇ, ಇದು ಒಂದು ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಊಣಿ ಅಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕಿ ಅಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ಗೆ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತ್ಯ ನಂಗೆ, ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತನಳಿಲ್ಲ. ಆಚೆಚಿ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಬೇಲ್ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳ ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ. ನಾನ ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ ಕಾಣ.
1: ಏ ಬಬ್ಬರ್ಯ
2: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬಿಡಿ ಮರ್ರೆ. ಶೇ ಎಂತ ಮಾಡ್ತಿದ್ರಿ ಮರ್ರೆ, ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
0: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
2: ಅಂತದ್ ಎಂತ ಮಾಡ್ತು ಮರ್ರೆ ಆ ಮಗು?
0: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮಣಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
2: ಅಂದ್ರೆ
0: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮರ್ರೆ.
2: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮರ್ರದ ಲಕ್ಷ್ಮಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
0: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದ, ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
2: ಅದಿರ್ಲಿ ಈಗ ಹೊರದ್ದೆಂದಕ್ಕೆ?
0: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಕಾಣ್ಲಕ್ ಅಂದಿ. ಆ ಸಿಟ್ಟಿಗೆ ಆಗಂಡ್ ಎಂತ ಮಾಡದ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
2: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
0: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
2: ಇಲ್ಲಿ ಕಾಣಿ ಲಕ್ಷ್ಮಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೇ ಅಮೃತ ವಿಷ ತಂತ್ರಗಾಣಿ ಹಾಂಗೆ, ಯಾವುದು ಅತಿ ಅಪ್ಪಗಾಗಷ್ಟೇ.
0: ಅದು ಹೌದು ಶಂಕರಣ್ಣ.
2: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ. ಏ ಬೊಬ್ಬರ್ಯಾ, ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡ ಕಾಣಲ್ಲ, ನಿನ್ ಕ್ಲಾಸೇ ಅಲ್ದೆ ಅವ, ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿ ಅವ್ರು ಬತ್ತ ಕಾಂಬ. ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ. ಆ ಗಂಡಿ ಎಂತ ಮಾಡ್ತೀಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನೆಡ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ.
2: ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
0: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ,
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ.
2: ಇಲ್ಲಿ ಕಾಣಿ ಲಕ್ಷ್ಮಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ, ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು, ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
2: ಆ ಗಂಡಿನ ಸುಳ್ಳ್ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳ ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದಿರಲ್ಲ.
2: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡುಕಾಗ, ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ.
3: ಅದರ್ಲಿ ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ?
2: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ ಮೋಚ್ಕ ಕೂಗ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಡ್ರ.
0: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ
0: ಅಲ್ಕಣ? ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್! ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ ಘನ ಅಣ್ಬಾ ಕಾಟ ಅಣ್ಬಾ, ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತು, ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಿನ ಜಗ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತಕ್ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳು ಏರು ಪೂರ ಇರಿಸ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗ ಅಲ್ಲ ಅಂದದ್, ನಿಮ್ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗ್ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೇ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕೋದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
2: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
2: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗಲ್ಲ.

0: 6FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬಾರಂದಾಡೆ. ಇವತ್ತಿನ ನಮ್ಮ ಚಿನ್ನರು ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತಾ ಆಯ್ತಾ? ಮಕ್ಕಳೇ, ನೀವು ಕಾಲ್ ಮಾಡ್ಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ, ಕಾಲ್ ಮಾಡ್ತಿರಲ್ದ ಮತ್ತೊಂದ್ಸಲ ಹೇಳ್ತೇವೆ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದು ಕಾಲ್ ಬತ್ತಿತ್ತ, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ, ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಿದ್ಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ
3: ಇಡೂರು
2: ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ, ನಿಂಗೀಗ ಸ್ಕೂಲಿಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದುವೆಗೆ ಹೋಗಿದ್ಯಾ, ಗೃಹ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಇಷ್ಟೇ
2: ಆಡ್ತೀಯಾ? ಈಗ ನಿಮ್ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
3: ನಂಗೆ ಅಮ್ಮ.
2: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
3: ಎಂತಕ್ಕಂದ್ರೆ ಅವ್ರು ನಂಗೆ ತಿಂಡಿ ಮಾಡಿ ಕೊಡ್ತಾರೆ, ನಂಗೆ ಓದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅದಕ್ಕೆ.
2: ಹೌದಾ? ಇವತ್ತ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದು 10 ಆಟಗಳ ಹೆಸರುಗಳನ್ನ ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚಿಸ್ಬದಿ ಮಕ್ಕಳ ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳಿ ಮಗ.
3: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
2: ವಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತಾ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತಾ ಇತ್ತು, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ ನಾವೀಗ ನಮ್ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತೆ. ಆ ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
3: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
2: ವಾವ್, ಸಖತ್ತಾಗಿ ಹೇಳಿದೆ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತೋ ಮಿಮಿಕ್ರಿ ಆದ್ರೆ ಮಿಮಿಕ್ರಿ, ಎಂತ ಗೊತ್ತಿತ್ತೋ ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
3: ಭಕ್ತಿಗೀತೆ.
2: ಭಕ್ತಿಗೀತೆ ಹೇಳ್ತೀಯಾ? ಒಂದು ಹಾಡನ್ನ ಹಾಡ್ಕಾಂಬ ಮಗಂಗರೆ.
3: ಮುದ್ದು

0: దారి దూర విందు దారియనే నిర్మించిద సీతారామ రబంట హనుమంతనే ముద్దు రామ రబంట బుద్ధియుళ్ళ హనుమంత దాగి హారిదనే ఆకాశకే సీతాదేవి అమ్మనిగె ప్రీతియ బంటనాద ముఖ్య ప్రాణ హయవదన నాదూతనే సీతాదేవి అమ్మనిగె ప్రీతియ బంటనాద ముఖ్య ప్రాణ హయవదన నాదూతనే దారి దూరవెందు దారియనే నిర్మిసిద తారామర బంట హనుమంతనే ముద్దు రామర బంట బుద్ధియుళ్ళ హనుమంత దాగి హారిదనే ఆకాశకే ముద్దు రామర బంట బుద్ధియుళ్ళ హనుమంత దాగి హారిదనే ఆకాశకే. ధన్యవాదాలు
1: ప్రఖ్యాత. ಲೈಕ್ ಮಾಡಿ ಹಾಡಿದೆ ಮರೆ, ನಂಗಂತೂ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತ ಇರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜ ಮಜಾ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾಯ್ತಾ? ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾಲ್ಕು ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದ್ ಕಾಲ್ ಬತ್ತಿತ್ತು. ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು. ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
2: ಹ
1: ಹೇಳ್ ಮಗ.
2: ನಾನ್ ಅಜ್ಜಿ ಮನೆಗೆ ಹೋಯ್ದೆ, ದೇವಸ್ಥಾನಕ್ಕೆ ಹೋಯ್ದೆ, ಗುಣಾಂತೇಶ್ವರ ದೇವಸ್ಥಾನಕ್ಕೆ ಹೋಯ್ದೆ, ಮುರುಡೇಶ್ವರಕ್ಕೆ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯ್ದೆ.
1: ಹಾ, ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದಿಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯ್ದೆ ಅಂತ ಹೇಳ್ತೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈ ಈಶ್ವರನ ಬಗ್ಗೆ ನಿಂಗೆ ಗೊತ್ತಿರುವ ಒಂದೆರಡು ಹೆಸರುಗಳನ್ನು ಹೇಳ್ತೀಯ?
2: ಹಾ, ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ಯ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ್ರ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತು ಮೌಲ್ಯ. ಮೌಲ್ಯನಿಗೆ ಈಗಳ ಫ್ರೆಂಡ್ಸ್ ಯಾರು ಇಲ್ಲ? ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಆ ಮೌಲ್ಯ, ಈಗ ನಂಗೊಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ, ಏನಾದ್ರು ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯಾ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಮೆಚ್ಚಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದ ಪ್ರಕ್ರಿಯೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಫರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳ. ಆಯ್ತಾ? ಒಂದ್ ಕತೆ ಕೂಡ ಹೇಳಿದಾಳ ಈಶ್ವರನ್ ಬಗ್ಗೆ, ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳ. ಆಯ್ತಾ ಮೌಲ್ಯ? ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ. ಆಯ್ತಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತಿರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಂಬಂಗರೆ. ಹಲೋ.
3: ಹಲೋ,
1: ಯಾರು ಮಾತಾಡ್ತಿರೋದಿದ?
3: ನಾನು ಶ್ರೀನಿಧಿ.
1: ಶ್ರೀನಿಧಿ, ಎಲ್ಲಿಂದ ಶ್ರೀನಿಧಿ?
3: ನಾನು ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿ ಬರಲ ದಿವ್ಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡು ಹಣ್ಣು ಆಯ್ತಾ ಕಾಂಬುದು, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
3: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದ್ ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದಿಗಳಲ್ಲಿ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ, ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದ್ದೆ ನಮ್ಮನೆ ಹತ್ರ ಎಲ್ಲ ಆಪ್ತು ಅಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕೊಂಬಂಗರ್ ಮಗ.
3: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾಯ್ತಾ?
3: ಇದೆಲ್ಲ ನಮ್ಮನೆ ಬೆಳಿತ್ರು
1: ಮುಸುಂಬಿ ಹಣ್ಣ.
3: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
3: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ದೆ ಈಗಳ?
3: ಹೋಯ್ದೆ.
1: ಈಗ ಬಗ್ವಾಡಿ ಅಂದ್ರೆ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ಕೆ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲಿ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತಲ್ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತಾರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ ಅವ್ರು ಶೇಕೆಂಡ್ ಮಾಡುಕಲ್ಲ ಬತ್ರ, ನಾವು ಓಡಿ ಹಪ್ಪುದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸುಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗ್ವಾಯಿ ಮರ್ದಡಿ ಹೋಯ್ ಹೊತ್ಕಂದ. ಮತ್ ಮಾರನೇ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬದಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆಯ್ತು. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದು ದ್ರಾಕ್ಷಿ ಹಣ್ಣು ಮತ್ತು ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡು ನಾನು ಅಮ್ಮನಿ ತಕೊಳತ್ತೆ, ನಾನು ಅಮ್ಮನಿ ತಕೊಳತ್ತೆ ಅನ್ನೋಕೆ ಹುಸಿರ್ಕಂತಿತ್ತ. ಕಡಿಗೆ ಅಂಗಡಿ ಎಲ್ಲ ಸುತ್ತಾಡ್ತ, ಅಂಗಡಿಗೆ ಬಳಿ ಅಂಗಡಿಗೆ ಹೋಯ್ಯ, ನಾವು ಬಳಿ ತಕ್ಕಂತ, ಸರ ತಕ್ಕಂತ, ಕಿವಿನ್ ತಕ್ಕಂತ, ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಕ್ಕಂದ ನಾನ. ಕಡಿಗೆ ಅಲ್ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ, ಕರ್ಗುಂಜೇಣ್ಣೆಲ್ಲ ತಿಂತ. ಕರ್ಗುಂಜೇಣ್ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತ್ರ, ಅದೇ ಬೇರೆ ಅಂಗಡಿ ಕೇಂದ್ರ 30 ರೂಪಾಯಿ ಅಂತ ಹೇಳ್ತ್ರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅವ್ಳ ಇಲ್ಲಿ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡು ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ. ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವು ಡಾನ್ಸ್ ಮಾಡ್ತೀವಿ, ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ, ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದು. ಮತ್ತ ರತಯಾದ ಅಪುಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ ಹಿಡ್ಕ ತಿಂತೀತ್ ನಾವು, ಭಟ್ರ ಇಲ್ ಕೊಡಿ ಭಟ್ರ ಇಲ್ ಕೊಡಿ ಅನ್ನಕಿ ತಕ್ಕ ತಿಂತೀತ್.
1: ಮತ್ತೆ ಓಕಳಿ ಹಾರುದೆಲ್ಲ ಇರ್ಲಿ ಈಗ
3: ಇದಿತ್ತು, ಅದ್ ಸಾಯಂಕಾಲ ಇರ್ತೀತ. ಮಾರನೇ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
1: ಹೊಳಿಯಾನ ಮಾಡುದ.
3: ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದು ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತ. ನೀನು ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೈರಾಯ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತ. ಮಕ್ಳೆ, ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರ್ಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ, ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತೇಳಿ ಕಾಮಂಗಾರೆ. ಹಲೋ.
4: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
4: ನಾನು ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
4: 5th pass.
1: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
4: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಅಮ್ಮನ ಮನೆ ಅಕ್ಕಿದಿತ್ತಾ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡೆಗೆ ಹಾಕಿದ್ರು, ಅದಕ್ಕೆ ನಾನು ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ, ಇಷ್ಟೇ? ನೀನ್ ಎಲ್ಲಿಗೂ ನಿನ್ ಕರ್ಕೊಂಡ್ ಹೋಗಿಲ್ಯಾ?
4: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನಿನ್ನ ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ. ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ ಟಂಗ್ ಟ್ವಿಸ್ಟ್ ಆಯ್ತಾ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ ಫಾಸ್ಟ್ ಆಗಿ ಹೇಳ್ತಿ ಮಗು.
4: ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ.
1: ಕಾಗೆ ಪುಕ್ಕ, ಗುಬ್ಬೆ ಪುಕ್ಕ,
4: ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
4: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ, ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ, ಒಂದ್ ನಿನ್ ಗೊತ್ತಿರುವಂತದ ಹಾಡಲಿ, ಕತೆ ಇಲಿ, ಕವನ ಇಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
4: ಭಕ್ತಿಗೀತೆ ಹೇಳ್ತೀವಿ ಸರ್.
1: ಭಕ್ತಿಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
4: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು.
1: ಭೂಮಿಕಾ ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ದ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿಯ ಹಟ್ಟಿ ಅಂಗಡಿ ಹಬ್ಬಕ್ಕೆ?
4: ಹೊಯ್ದೆ.
1: ಎಂತೆಲ್ಲ ತಕ್ಕಂಡೆ ಹಬ್ಬದಲ್ಲಿ?
4: ನಾನ್ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲಿಯಾ?
4: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
4: ಅನುಶ್ರೀ.
1: ಅನುಶ್ರೀ ನಿನ್ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋದ್ರು ಒಟ್ಟಿಗೆ ಹೋದ್ರಿಯಾ?
4: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
4: ಹೌದಾ.
1: ಹೌದಾ. ಭೂಮಿಕಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
4: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
4: ಅಡಿಲ್ಲ ಸರ್.
1: ಭೂಮಿಕಾ ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಾಳ. ಅವಳು ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕರೆಗೆ ನಾನು ಹೋಗ್ಲೇಬೇಕಲ್ದ. ಹಂಗಾಯ್ ಮಕ್ಕಳೇ, ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ? ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತ. ಇದ ಯಾರ? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
5: ಹಲೋ.
6: ಹಲೋ,
1: ಇದ್ ಯಾರು ಮಾತಾಡ್ತಾ ಇರೋದು?
6: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀಯಾ?
6: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ, ಈ ಬೇಸಿಗೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನ್ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
6: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ಗಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ಮ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ, ಹೀಗೆಲ್ಲ
1: ಸುತ್ತಾಡಿದ್ದೆ. ಈಗ ಶರತ್ ನಿಮಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
6: ಇದ್ರು.
1: ಶರತ್ ನ ಬೆಸ್ಟ್ ಫ್ರೆಂಡ್ ಯಾರು?
6: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಈಗ ಎಂತ ಗೊತ್ತಾ ಶರತ, ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನು ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ. ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
6: ಕರೆಂಟ್ ರೈಲ್ ಅಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರೆ, ಆಯ್ತಾ? ಆದ್ರೆ ಜನರು ನನ್ನನ್ನ ತಿನ್ನುವುದಿಲ್ಲ.
6: ಪ್ಲೇಟ್.
1: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
6: ಹಾ, ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
6: ನೀವೇ ಹೇಳಿ.
1: ಇದ ತಕ್ಕಡಿ. ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಯ್ತಾ? ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆಲ್ಲ, ಮಕ್ಕಳಿಗೆ ಸಿಗುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರು ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?

0: ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಶ್ರೀಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ, ಸಂಯುಕ್ತೆ ಆಕೆ ಯಾರೋ ನಾನರಿಯನು. ಆವೇಶದ ಬರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
0: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಹಾ ಧನ್ಯವಾದಗಳು.
1: ಇಷ್ಟೊತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಳೆ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ. ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಳೆ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
3: ಹಲೋ,
1: ಯಾರು ಮಾತಾಡ್ತಿರೋದು?
3: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
1: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯ?
3: 9th pass.
1: ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ.
3: ನಾವು ಸರ್ರಜ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲ ಬದಿಗೂ ಹೋಯ್ತ ಕಣಿ.
1: ಎಲ್ಲ ಬದಿ ತಿರುಗಾಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ, ಈಗ ಬರೀ ಊಟಕ್ಕೆ ಹೊಬ್ದ ಹಬ್ಬಕ್ಕೆ ಹೊಬ್ದ ಇದಷ್ಟೇನಾ?
3: ಆಟ ಆಡುತ್ತ.
1: ಎಂತಲ್ಲ ಆಟ ಆಡ್ತೀಯ?
3: ಅದು ಗುಡ್ನ ಆಡುದ, ಇದ ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
1: ಹಾ, ಪುರ್ಸತಿ ದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ. ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂದ್ರೆ ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತು, ಈಗ ನಿನ್ನ ಹಬ್ಬಕ್ಕೆಲ್ಲ ಹೋಯ್ಲಿಯ?
3: ಹಬ್ಬಕ್ಕೆಲ್ಲ ಹೋಯ್ದೆ.
1: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
3: ನಮ್ದೇ ಹೇಳುದಾರ ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹೈರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳೂರು ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮೀದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ ಕಾಣಿ ಮಾರ್ರೆ.
1: ಭಯಂಕರ ಮಾರೈತಿ, ಇಷ್ಟು ಬರೀ ಹಬ್ಬಕ್ಕೆಲ್ಲ ಹೋಯ್ದಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗೆ ಒಂದು ಕುತೂಹಲ ಆತಿತ್ತು ಆಯ್ತಾ, ನೀನು ರಥೋತ್ಸವಕ್ಕೆ ಹೋದವಳು, ಈಗ ಗೆಂಡು ಸೇವೆ ಎಲ್ಲ ಆತಲ್ಲ, ಅದಕ್ಕೆಲ್ಲ ಹೋಯ್ಲ್ಯಾ?
3: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ, ಸುಮಾರು ಬದಿ ಹೋಯ್ದೆ.
1: ಹೌದಾ? ಅದ್ರಲ್ಲ ಒಂದ್ಸಲ ನೆನ್ಪು ಮಾಡ್ಕೊಂಡು ಹೋಗಂಬಂಗಾರೆ.
3: ಹಾ ಹೇಳುದಾ? ಬಡಕೋಡೆ ಗಂಡು ಕೊಯ್ದೆ, ಅಮಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣೆ ಜಟ್ಟಿಗೇಶ್ವರ ದೇವಸ್ಥಾನಕ್ಕೆ ಅಂಟ್ಕೋ ಇದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನಕ್ಕೆ ಅಂಟ್ಕೋ ಇದೆ, ಕೋಟ ಅಮೃತೇಶ್ವರ

0: ದೇವಸ್ಥಾನಕ್ಕೆ ಹೋಗಿ ಎಂಡ್ಕ್ ಹೋಯ್ದೆ, ಗುಲ್ವಾಡಿ ಚಿಕ್ಕ ದೇವಸ್ಥಾನಕ್ಕೆ ಎಂಡ್ಕ್ ಹೋಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕ ದೇವಸ್ಥಾನಕ್ಕೆ ಎಂಡ್ಕ್ ಹೋಯ್ದೆ, ಕೆಂಚನೂರು ಅರ್ಧನಾರೇಶ್ವರಿ ದೇವಸ್ಥಾನಕ್ಕೆ ಎಂಡ್ಕ್ ಹೋಯ್ದೆ, ಇಡೂರು ಕುಂಜಾಡಿಗೆ ಎಂಡ್ಕ್ ಹೋಯ್ದೆ, ನಾ ಒಂದೆ ಕೇರಿಮನೆ ನಂಜಕೇಶ್ವರ ದೇವಸ್ಥಾನಕ್ಕೆ ಎಂಡ್ಕ್ ಹೋಯ್ದೆ.
1: ಒಟ್ಟಾರೆ ಒಂದು ರಥೋತ್ಸವ ಒಂದು ಗೆಂಡೆ ಸೇವೆ ಸಿಂಚನೆ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರೆ ಸಿಂಚನೆ ಬಿಡಲ್ಲ ಆಯ್ತಾ. ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತ. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದು ನಾಲ್ಕು ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟ್ ನಿಂಗಾಯ್ತ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
0: ಈಗ ಈಗ ನಾವೆಲ್ಲ ಮೊಬೈಲ್ ಗೆ ಮುಳುಗಿ ಹೊತ್ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳಿದ್ರು ಬತ್ತಿಲ್ಲ ಮೊಬೈಲ್ ಒಂದ್ ಇದ್ದದ್ರೊಳಗೆ. ನಮ್ ಮೊಬೈಲ್ ಗೆ ಮುಳುಗಿ ಹೋಯ್ತ, ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ ತೆಗ್ದ್ರೆ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗ್ದು ಕಾಣಿ ಮೊಬೈಲ್ ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೇ ಕಾಂತ. ಆದ್ರೆ ಅಮ್ಮಲ್ಲೇ ಹೇಳ್ತಾರ ಆಗಳ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹೆಂಗಿದ್ದಂದೇ ಕಾಣ್ಲ, ಬರೀ ಆಡುದ ಇದ ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕೊಲ್ಲ ಹಾತಿದ್ರ. ಆದ್ರೆ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಹೇಳಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
1: ಮೊಬೈಲ್ ಎಷ್ಟು ನಮ್ಮನ್ನ ಹಾಳು ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದ್ ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತು ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತೆ ಆಯ್ತಾ. ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲ್ ಇಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳು. ಅವಳ ಮಾತುಗಳನ್ನು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ. ಯಾಕೆಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡ್ಬಹುದು, ಹರಟೆ ಹೊಡಿಬಹುದು. ಅದ ಹೆಂಗೆ ಅಂತ ಕೇಳ್ತೀರಿಯಾ? 8073829233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದ್ ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಾರೆ. ಹಂಗೆ ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದಿದ್ದ?
2: ನಾನು ನೀರಜ್ ಕೋಣಿಕಿ.
1: ಕೋಣಿಕಿಯಿಂದ ನೀರಜ್ ಮಾತಾಡ್ತಾ ಇರೋದು. ನೀರಜ್, ಈ ಕೋಣಿಕಿ ಅಂತ ಹೇಳಿದ್ರೆ ಎಲ್ಲಿ ಬರತ್ತಿದ್ದ?
2: ಇದು ನಾವುಂದಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಿಕಿ.
1: ಹಾ, ಒಳಗಡೆ ಅಂದ್ರೆ ಬೈಂದೂರು ನಾವುಂದ ಬಡಕೇರಿ ಆ ಕಡೆ ಬರತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದೀಯ?
2: ನಾನು GHPS ಕಡಿಕೆ ನಾಡ.
1: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
2: ನಮ್ಗೀಗ 8 pass 9.
1: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್, ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜೆ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಯ್ದೆ, ಅಲ್ಲೇ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
1: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆ ಅಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದ್ರೆ ನಿಂಗೆ ತುಂಬಾ ಇಷ್ಟ?
2: ನನಗೆ ಚಪಾತಿ ಅಂದ್ರೆ
1: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
2: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ. ಅದಕ್ಕೆ
1: ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೆ ಒಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ? ಹೇಳ್ ಮಗಂಗರೆ.
2: ZYXWVUTSRQPONMLKJIHG ಎಫ್ ಇ ಡಿ ಸಿ ಬಿ ಎ.
1: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತ.
2: ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್, ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್.
1: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡಿದ್ರಕ್ಕೋಸ್ಕರ ನೀನು ಒಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ, ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು.
2: ಹೇಳ್ಮಗ ಹಾಡ್ ಹೇಳ್ತೇ.
1: ಹಾ

0: ತುಂಬಾ ಖುಷಿ ಆಯ್ತಾ ನೀರಜ, ಬಾರಿ ಲೈಕ್ ಮಾಡಿ ಹಾಡಿದ್ಯಾ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ ನೀರಜ. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು
0: ನೀರಜ್. ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ, ಹಂಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಬೇಸಿಗೆಯ ರಜ ಮಜಾ ಕೇಂದ್ರಿ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿಭಂಡಾರಿ ಕಟ್ಬೆಲ್ತೂರು ಕನ್ಯಾನ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನು ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೇ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ ಇವರು ಕುಂದಾಪುರದ್ರು ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಣ್ತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಣ್ತಿತ್ತು. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆಯವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಆರಾಮಿದ್ದೀನಿ.
1: ಆರಾಮಿದ್ರ್ಯಾ? ನಿಮ್ಮನ್ನು ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಧೀಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರುತ್ತೆ. ಅವ್ರು ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಟುಕೊಡುದಿಲ್ಲ ಅಂತಾರು. ಇದು ಮಾಡ್ಕ ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕ ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
1: ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
2: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
1: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ.
2: ಈ ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟರ್ ಅಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗಿದೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಮಾಡಲಿಕ್ಕೆ ಆಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
1: 4
2: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಭಾಗ ಮಾತ್ರ, ನಾವು ಮಾಡಬೇಕಾದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಣಸಲ್ಲಿ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆಯಾಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಇದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು, ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5 ವರ್ಷದಲ್ಲಿ ನಿಮ್ ಶಾಲೆ ಬಾಗಿಲಾಕ್ಬೇಕು ಅನ್ನೋದನ್ನ ಸೂಚಿಸ್ತದೆ ಅದು ಅಂಕಿಅಂಶಗಳು.
1: ನಿಜ.
2: ಹಾಗಾಗಿ ನಾವು ಅದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಮಾನ ಮನಸ್ಸುಗಳ ಸೇರ್ಕೊಂಡು ಒಂದು ಪ್ಲಾನ್ ಅನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂತ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಕೋಟಿ ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ವಿ. ಒಂದು 15 ಲಕ್ಷ ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ವರ್ಷಗಳಿಂದ ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKG
1: ಪೋಷಕರ ಬೇಕು ಅಂದದಕ್ಕೆ
2: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಸನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
1: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
2: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014 2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲಿಷ್ ಮಾಧ್ಯಮವೇ ಬೇಕು. ನೀವು ಇಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಮಾಡಿದ್ರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲಿಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯ್ತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಕೋಟಿಯಷ್ಟು ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟದ್ದು, ಸಭಾಭವನ ದಾನಿಗಳು. ಇಡೀ ಶಾಲೆ ಇವತ್ತು ಸೋಲಾರ್ ಅಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ ಅನ್ನ ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂತ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ 1 28 ಲಕ್ಷವನ್ನ ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
1: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
2: ರೋಟರಿಯಿಂದಲೇ ನಾವು ಮಾಡಿಸಿರುವಂತದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲ್ ಅಲ್ಲಿ ಯಾವ ರೀತಿ ಒಂದು
1: ಸ್ಟಾರ್ ಹೋಟೆಲ್
2: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೆ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1ನೇ ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ 5 ಟೆಕ್ಸ್ಟ್ ಬುಕ್ಕನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ 1 ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ವರ್ಷಗಳ ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ವರ್ಷದ ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ವರ್ಷದ ಹಿಂದೆ ಇರಲಿಲ್ಲ. ನಾವು 5 ವರ್ಷದ ಕೆಳಗೆ ಕಿಯೋನಿಕ್ಸ್ ಇಂದ CSRL ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಇವತ್ತು ತಮಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ AI ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದ್ದೆ ಯಾಕಂತೇಳಿದ್ರೆ ಈಗ ಸಮುದಾಯ ಉಪಶಮನ ಆರೋಗ್ಯ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು 1-3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, ಒಬ್ಬರು ಕೌನ್ಸಿಲರ್ ಇದ್ದಾರೆ, ಒಬ್ಬರು ಅಟೆಂಡರ್ ಇದ್ದಾರೆ, 24/7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ, ಹಾಗೆ ಎರಡು ವೆಹಿಕಲ್ ರೆಂಟೆಡ್ ವೆಹಿಕಲನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತಾವ್ರು ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷೆಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ, ಇದರಲ್ಲಿ 71 ಪೇಷೆಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತಹ
1: ಇದು ನಿಮ್ಮ ನಿರಾಮಯ ಕ್ಲಿನಿಕ್
2: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತ್ಗೆ ಉಳಿದ 6 ಪಂಚಾಯತ್ಗಳನ್ನ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ, ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ವಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
1: ಈ ಪ್ಲಾನ್ ಎಲ್ಲ ಯಾರು ಸರ್, ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
2: ಸರ್, ನಾವೇ ಅಂತೇಳಿ ಹೇಳಲಿಕ್ಕೆ ಇದೊಂದು ಟೀಮ್ ವರ್ಕ್.
1: ಆದ್ರೂ ಒಂದು ಯೋಚನೆ, ಒಬ್ಬರಿಗೆ ಫಸ್ಟ್ ವರ್ಕ್ ಅಲ್ಲ, ಅದ್ ನಿಮ್ದೇ
2: ಖಂಡಿತ.
1: ನಮ್ಮ ಉದಯ್ ಕುಮಾರ್ ಶೆಟ್ರದ
2: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದ ತಾನೇ ನಾವು ಬೆಳಿಲಿಕ್ಕೆ, ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶ ಆಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
1: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ, ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
2: ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000 ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತ್ಗೆ
1: ಭೇಟಿ
2: ಕೊಟ್ಟಿರೋ ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
1: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತೀಗ? ನಮಗೀಗ ಒಂದು ಕಾಂಬಕ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾಂ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳುದಾರೆ. ಹ್ಯಾಂಗೆ
2: ಅಂದ್ರೆ, ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನು ಮನೆ ಹಂತದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ
1: ಇರಲಿಲ್ಲ.
2: ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿವು ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ, ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ, 42 ಐಟಮಿಗೆ ರೇಟ್ ಇದೆ, ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆಗೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿಕೊಡ್ತೇವೆ.
1: ಓ, ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
2: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು 3 ಹಳೆ ಕ್ವಾರ್ಟರ್ಸ್, 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ, ನಾವು ಆರಂಭ ಮಾಡಿ 9 ವರ್ಷ ಆಯಿತು. ಒಂದು ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ನಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ ಒಂದು ವರ್ಷ ಆಗುವಾಗ ತಗೊಂಡ್ವಿ. ಅಲ್ಲಿಗೆ ಸ್ವಲ್ಪ ಅಲ್ಲಿದಲ್ಲಿಗಾಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಖುಷಿ, ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
1: ಆ ಹಸಿಕಸನು ನಿಮಗೆ ಕೊಡ್ತಾರಾ ಊರು ಬದಂಗೆ?
2: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತೆ ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂತ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
1: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
2: ಫುಡ್ ವೇಸ್ಟ್ ಎಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡ್ ಬರ್ತೇವೆ.
1: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಗೋಬೋದಕ್ಕೆ?
2: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 1,000 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
1: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
2: ಖಂಡಿತ ಅಲ್ಲ,
1: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
2: ಅದನ್ನು ಬೇರೆ ಬೇರೆ ವಿಧಗಳಾಗಿ, ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮೂಸಂಬಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯಿತು. ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲೂ ಇಲ್ಲದೇ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೆಲ್ಲೂ ಇಲ್ಲ ಅದು. ಬ್ಲ್ಯಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ. ಅದು ನಮ್ಮ ಕಸ ಕೊಳೆದು ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ. ಒಂದು ಚಿಕ್ಕ ಚಿಕ್ಕ ಲಾರ್ವಾಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ. ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು NPK ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ NPK ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ನ ಡಬಲ್ NPK ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
2: 12 ಕೆಜಿಗೆ 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 18 ದಿನ ಸಾಧಾರಣ 15 ದಿನದ 18 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಅದು ಮೂವ್ಮೆಂಟನ್ನು ಸ್ವಲ್ಪ ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಹೊಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 ಡೇಸ್ ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ, ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ, ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
2: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರ್ ಅನ್ನು ಮಾಡ್ತಾ ಇದ್ದೇವೆ, ಅದು ಆಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನು ನಮಗೆ ಕಲಿಸಿಕೊಟ್ರು.
1: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ,
2: ಅವರು ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟಾಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ಟು ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂತದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾನಾಗಲೇ ಹೇಳಿದಾಗೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ಬರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಬ್ಸಿ ಅಂತ ಹೇಳಿದರು. ಪಶು ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್ ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
2: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೇದು,
2: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ, ಪಂಚಾಯತ್ಲಿ ದನ ಸಾಕ್ತಾ ಇದ್ದೀರಾ?
2: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
2: ಪಂಚಾಯತ್ ಲಗ್ದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬಾ ಲೈಕ್ ಇತ್ತು ಅದ್ರ ಕತಿ ಕೆಮ್ಮುಕೆ. ಸೊ ಹಾಗಾಗಿ ಆ SLRM ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ SLRM ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರ ಸಾಲ, ದುಡ್ಡನ್ನು ಓಟ್ ಮಾಡ್ಕ ಬಂದ್ರೆ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
2: ಒಂದು

0: ಬರೀ ಒಂದ್ಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಇಸವಿಯಿಂದ ಕಂಟಿನ್ಯೂಸ್ ಆಗಿ ನಾನು ಪಂಚಾಯತ್ ಅಲ್ಲಿ ಕೆಲಸ,
1: ಅದ್ರ ಭಾಗವೇ ಆಗಿದ್ದೀರಿ,
0: ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಇದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು, ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂತ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ SLRM ಘಟಕ ಮಾಡ್ತಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದ್ರೆ ಎಲ್ಲರೂ ವಿರೋಧ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ವಾಸನೆ ಬದತ್ ನಮ್ಗೆ ಇಲ್ಲಿ ಐಕಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ ಗಳನ್ನ ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:30 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:30 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಡ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಡ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿಯೇ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಡ್ದು ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದೆ ಇರುವ ಹಾಗೆ, ಏನು ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೆ ಇರೋ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಇರುವಾಗಲೂ ಅಲ್ಲೇ ಮಾಡ್ತಿದ್ದೆವು. ನಂತರ 7 ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
1: 8 ಇದೆಯಾ ನಿಮ್ಮ?
0: 7
1: ಓಕೆ. ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರು ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ, ಒಂದು ಸರಿ ಯಾವುದನ್ನಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯೋ ಪ್ರಶ್ನೆ ಇಲ್ಲ. ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ.
1: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದ್ರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದ್ರೆ ಆ ಡೇಟಾ ತಕೊಂಬತ್ರ, ಹಾ ಬಸ್ರಿಯಾ, ಓಕೆ ಎಷ್ಟು ತಿಂಗಳನ್ನ ಬರ್ಕೊಂಬತ್ರ, ಮಗಿಗೆ ಆಮದು ಕೊಟ್ರೆ ಅಷ್ಟೇ, ಆ ತರ. ಅಂದ್ರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದ್ರೆ ಈ ತರ ಆದ್ರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನ ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟ್ ಐಡೆಂಟಿಫೈ ಮಾಡ್ಲಿಕ್ಕೆ, ಯಾಕಂದ್ರೆ 7 ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗ್ ಅನ್ನ ಆರಂಭದಲ್ಲಿ ಕರೆದಿದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟ್ ಅನ್ನ ಕೊಡ್ಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸ್ ಏನ ಸಿಂಪ್ಟಮ್ಸ್ ಇರುವಂತ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದ್ರೆ ವಾರ್ಡಿಗೊಬ್ರು ಆಶಾ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ, ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು. ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು, ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟರು, ಅದು ನಮ್ಮ ಪ್ಯಾಲಿಟಿ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ, ನಾವು ಕೂತ್ಕೊಂಡು ಅದನ್ನು ಅಂತಿಮ

0: ಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನ ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರ್ ಸಹ ಬಳಸ್ಕೊಂಡಿದೆ. ಮತ್ತೆ ಈಗ ನಮ್ದೇ ಈಗ ನಮ್ಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ದೇ ಆದ ಟೀಮ್ ಬಿಲ್ಟ್ಅಪ್ ಆಗಿದೆ. 6 ಜನ ಸ್ಟಾಫ್, ನಮ್ದೇ ಪಂಚಾಯತಿನ ಸ್ಟಾಫ್ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ. ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ. ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ. ಕೆಲವು ಕಡೆ 15 ದಿನಕ್ಕೆ 1 ಸಾರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟ್ಗೆ ಕಟ್ಟೋದು ಬೇಡ, ನೀವು ನಿರಾಮಯ ಸೊಸೈಟಿ ಕಟ್ಬೋದು ಅಂತ ಹೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕಿಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ, ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವ್ರ ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್.
1: ಈ ಸೌಲಭ್ಯ APL ಹೋಲ್ಡರ್ಗೂ ಇತ್ತ?
0: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನ ನೀಡ್ತೇವೆ.
1: ಸರ್ವರು ಸಮಾನರು?
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮ್ಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ. ನಾವಾಗಿ ಏನನ್ನ ಯಾವ್ದನ್ನ
1: ಬಯಸುವುದಿಲ್ಲ. ಓಕೆ, ನಿಮ್ಮ ವನ್ಸೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ? ಕಾಣಿ, ನಮ್ ಕೇಮತಿಗೆ ಅನ್ಸುತ್ತ ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರಾ ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ವನ್ಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಅಂದ್ಕೊಂಡ್ರೆ AI, ಎಲ್ಲಿ ಕೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವಿದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 3.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು ಕಾಣಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ್ರೆ ನಮ್ಮ ಟೀಚರ್ ಅಲ್ಲಿ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒನ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಂದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗಲೇ 2024 2 ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದ್ರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಒಂದೇನ ಅದ್ರ ಕಾಸ್ಟ್ ನೋಡುವಾಗ 300,000 rupees ಪ್ಲಸ್ ಜಿ ಎಸ್ ಟಿ ಅಂತೇಳಿ ಸಿಕ್ತು. ಸ್ವಲ್ಪ ನಮಗೆ ಅಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 300,000 ಪ್ಲಸ್ ಜಿ ಎಸ್ ಟಿ ಅಂತೇಳಿ ಹೇಳಿದರು. ಒಂದು ಪೀಸ್ ರೆಡಿ, ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 days ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 100,000 rupees ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾಯಿಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5th class ಬೇಕಾದರೆ 5th class, 6th class ಬೇಕಾದರೆ 6th class, 7th class, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKG ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 minutes ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದವಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20
0: ಭಾಷೆ ಮಾತಾಡ್ತದೆ.
1: ಯಪ್ಪ, ಆದರೆ ಅದಕ್ಕೆ 40 minutes ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಲ್ಲ.
0: ಕಂಟಿನ್ಯೂಸ್ 40 minutes ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
1: ಪರ್ಯಾಯ ಅಲ್ಲ
0: ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ, ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲ್ ಅಲ್ಲಿ ಇದೆ.
1: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡೋ ವ್ಯವಸ್ಥೆಯ
0: ಅಲ್ಲಿ ಇಂಟರ್ನೆಟ್ ನಾವು
1: ಅಲ್ಲ, ಅದು ರೋಬೋಟ್ ಟೀಚರ್ AI ಐರಿಸ್. ಐರಿಸ್ಗೀಗ ಊಟಕ್ಕೆ ಹೊಟ್ಟೆಗೆಲ್ಲ ಎಂತ ಹಾಕ್ತಾರೆ ನೀವು?
0: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳುದು, ನೆಟ್ ಪವರ್ ಎರಡೇ ಬೇಕಾಗುವಂತ
1: ಅಷ್ಟೇ.
0: ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
1: ಮೇಂಟೆನೆನ್ಸ್ ಚಾರ್ಜ್
0: ಅವ್ರಿಗೆ ಕೊಡಬೇಕಾಗ್ತದೆ. ಇಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದರೆ ಅವರು ಅದನ್ನು ಸರಿ ಮಾಡಿ ಕೊಡ್ತಾರೆ, ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆ್ಯಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತೋ ಅಂತಿದ್ದೊಮ್ರು, ನೀವೀಗ ಅದಕ್ಕೆ ಇನ್ನೊಂದು 2 acres ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೊಂದು ಕ್ರೇಜ್ ಈಗ, ಹೆಂಗೆ ಮಾತಾಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 hours ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ.
0: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು. ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರು ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ. ಅಂದರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ, ಓ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡು, ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ, ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ. ಆಡ್ಲಿಕ್ಕೆ ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಯಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್, ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್, 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನ ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್.
0: ಇದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ? ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳು ಇದ್ದಾರೆ.
1: ವಾವ್, 80 ಕದ್ದು ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕತೆಗಳನ್ನ ಕೇಳಬೇಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ಟರ್ ಅಂತಾರೆ ಬೇಕತ್ತೆ. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಳ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೆ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದು ಒಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ಒಣಸೆ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ಆ ತಂಡ ಇರೋದ್ರಿಂದ ನಮಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ.
1: ಕರೆಕ್ಟ್, ಕರೆಕ್ಟ್.
0: ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬಂದರೆ ಅಲ್ಲಿ ಒಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡ ಇರೋದ್ರಿಂದ ನಮಗಲ್ಲಿ ಕೆಲಸ ಮಾಡಲಿಕ್ಕೆ ಆಯಿತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದರೆ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್ ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂಥವ್ರು. ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ,
1: ಎಫ್ಇಒ
0: ಅಂತ ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ಇಒನ ಆರಂಭ ಮಾಡ್ತು. ಅದರಲ್ಲಿ ಬಹುಶಃ
1: 10,000
0: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಯಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಪರ್ ಹೆಡ್ ಎಷ್ಟಂತ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLFನ ಮಹಿಳೆಯರೇ ಸಂಜೀವಿನಿ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವ್ರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: ನೀವು NRLM ಸಂಜೀವಿನಿ
0: NRLM ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019 ನಾವು 2018 ಇದಕ್ಕೆ ಸಂಬಂಧಪಟ್ಟಾಗ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ವಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು ಅವಾಗ, ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನ ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನ ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರು ಇದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲೇ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗಂತೇಳಿ ಸೊ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬನ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದ್ರು. 45 ಜನರು 3 ಬ್ಯಾಚನ್ನು ಮಾಡಿದ್ವಿ, 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿಯನ್ನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು, ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಸೊ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ, ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮ ರಾಜ್ಯ ಥರ ಹಾಪುದು, ಸೊ ಆ ಥರದ್ದೊಂದು ಕತೆ ಕೇಂದಾಗಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯಿತು, ಅದ್ರ ಹಿಂದಿನ ಕೆಲಸಗಳು ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಳಿ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ಹೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ರ್ ವಣ್ಸೆ ಇವರ ಒಟ್ಟಿಗೆ ನಾವು ಇಷ್ಟು ತನಕ ಮಾತಾಡಿದ್ದೆ. ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆದರೆ ಎಷ್ಟು ಲೈಕ್ ಆಗ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ, ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ, ಭಾರತದಲ್ಲಿರೋ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ಥರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತೇವೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೆ.
1: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್ ಅಕ್ಕ, ಥ್ಯಾಂಕ್ ಯು. ಕೇಳುಗ್ರೆ ಸರಿ ಹಂಗ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ. ಕೇಂದ ತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಎಂದು.

ಪ್ರಿಯ ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿಯವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.